0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವನಿ ಅನಿರ್ವಚನೀಯ ಪ್ರೇಮ ರೂಪಿಯು, ಭಕ್ತಿಯ ಭಕ್ತಿಯೇ ಪರಮ ಪ್ರೇಮ ರೂಪವು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ, ಸರ್ವಕಾಲಕ್ಕೂ ಶಿವನ ಪೂಜಿಸಲು ಬೇಡಿದ ವರಗಳ ನೀಡುವನವನು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಲೋಕೋದ್ಧಾರನೆ ಜಗದ ಪಿತನೆ ನಮಿಸುವೆನು ದೇವ ನಮೋ ಶಂಕರ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಮಂಗಳಂ ಶುಭ ಮಂಗಳಂ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಒಗಟು ಈ ಜಗಲೀಲೆ, ನೀವೇನೇ ಜಿಗುಟಿದರು ಸಾರ ಸಗಟು ಈ ಜಗಲೀಲೆ ಆ ಭಗವಂತನ ಒಗಟು. ಅವನ ದಿನನಿತ್ಯದ ಕಣ್ಣು ಮುಚ್ಚಾಲಿಯ ಆಟದಲ್ಲಿ ನಾವು ಆಡಿದ್ದೇ ಆಟ, ನಾವು ಕೇಳಿದ್ದೇ ಪಾಠ, ನಾವು ನೋಡಿದ್ದೇ ನೋಟ. ಕುಮಾರವ್ಯಾಸ ಅದಕ್ಕೆ ಹೇಳಿದ, ಮುರಹರನ ಲೀಲೆ ಗೋಸಗ ಉದಯಿಸಿದ ಜಗಾನ್. ಇದು ಅವನ ಲೀಲೆಯ ಪ್ರಪಂಚದಲ್ಲಿ ನಾವು ಬದುಕತಕ್ಕಂಥ ಜನಕ್ಕೆ ಕೊಟ್ಟಂಥ ಒಂದು ಕ್ರೀಡೆ. ನೋಡಿ, ಜಗಲೀಲೆಯಲ್ಲಿ ಒಗಟು ಅಂತ ಹೇಳುವ ಹಾಗೆ ನಮ್ಮಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಸೂಕ್ಷ್ಮವಾದಂತಹ ಉಸಿರಾಟಕ್ಕೆ ಒಂದು ಒಗಟಿಟ್ಟಿದ್ದಾನೆ. ಅದು ನಮ್ಮ ಮುಖದ ಕಣ್ಣಿನಲ್ಲಿ ರೆಪ್ಪೆ ತೆರೆದಾಗ ಗೋಚರ. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಇದೇ ಅವನ ಜಗದ ಲೀಲೆ, ಇದೇ ನಮ್ಮ ಬದುಕಿನ ಲೀಲೆ. ಜಗತ್ತು ಜ ಜನಿಸುವುದು, ಗ ಗತಿಸುವುದು, ಜನಿಸುವುದು ಗತಿಸುವುದು. ಹಾಗಿದ್ದ ಮೇಲೆ ಈ ಜಗತ್ತಿನಲ್ಲಿ ಜನಿಸುತ್ತಾ ಗತಿಸುತ್ತಾ ಇದ್ದರೆ ನಮ್ಮ ಗತಿಯೇನು ಸ್ವಾಮಿ ಅಂತ ಪ್ರಶ್ನಿಸಿಕೊಂಡರೆ, ಆ ಹೊತ್ತು ಈ ಹೊತ್ತು ಎಂದು ಯೋಚಿಸದಲೇ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದೆ ಮೆಹನತ್ತಿನಿಂದ ಮೊಹಬತ್ತಾಗಿ ನಾವು ಬದುಕಿ ಬಿಟ್ಟರೆ ಈ ಒಗಟಿನ ಲೀಲೆಯಲ್ಲಿ ನಮ್ಮ ಜೀವನದ ಕ್ರಮ ಶರಬತ್ತು. ಅನಾದಿಯ ಮಗನು ಆದಿ, ಆದಿಯ ಮಗನ ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವ ಉದ್ಭವ ಗುಹೇಶ್ವರ. ವಚನ ಸಾಹಿತ್ಯದಲ್ಲಿ ಗುಹೇಶ್ವರನ ಮೂಲಕ ಒಂದು ಗುಹ್ಯ ಅಂತ ಹೇಳಿದರೆ ಈ ಲೀಲೆ ಒಂದು ಒಗಟು. ಅದನ್ನೇ ವೇದ ಹೇಳುತ್ತೆ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ, ಅಭ್ಯ ಪೃಥಿವಿ, ಪೃಥಿವ್ಯ ಔಷಧಯ, ಔಷಧೀಭ್ಯೋನ್ನಂ ಅನ್ನಾತ್ ಪುರುಷ. ಎಂಥ ಹೊಗೆಯೋ ಅಂಥ ಮೋಡ, ಎಂಥ ಮೋಡ ಅಂಥ ಮಳೆ, ಎಂಥ ಮಳೆಯೋ ಅಂಥ ಬೆಳೆ, ಎಂಥ ಬೆಳೆಯೋ ಅಂಥ ಅಡುಗೆ, ಎಂಥ ಅಡುಗೆಯೋ ಅಂಥ ಬುದ್ಧಿ. ಇಂತಹ ಒಗಟಿನಲ್ಲಿ ಅಂತಹ ಬುದ್ಧಿಗೆ ಅವನಿಂದಲೇ ನಮಗೆ ಸಿಗಬೇಕು ಸಾರ ಸಗಟು ಸಿದ್ಧಿ. ಬದುಕಿನಲ್ಲಿ ಮುಳ್ಳಧಿಕ ಕೆಲ ಹೂಗೆ, ಬಲು ಕಡಿಮೆ ಬಹು ಹೂಗೆ, ಚುಚ್ಚುಮುಳ್ಳೇ ಇಲ್ಲ ಕೆಲ ಜಾತಿ ಹೂಗೆ. ವ್ಯತ್ಯಾಸ ಏಕೆ ಅಂತ ನಾವು ಪ್ರಶ್ನಿಸಿಕೊಂಡರೆ ಈ ಬದುಕಿನ ಹೂವಿನ ಉದ್ಯಾನದಲ್ಲಿ ಉತ್ತರವೇ ಇಲ್ಲ. ನಾವು ಉತ್ತರವಿಲ್ಲವಲ್ಲ ಎಂದು ಭಗವಂತನ ಅಂತರ್ವಾಣಿಯನ್ನು ಕೇಳಿದರೆ ಅವನಲ್ಲೇ ನುಡಿಯುತ್ತಾನೆ, ಲೋಕ ಇರುವುದೇ ಹೀಗೆ. ನೋಡಯ್ಯ, ಬಾಳು ಅರಿತರೆ ಗಂಧ, ಮರತರೆ ಮುಳ್ಳು. ನಿನ್ನ ಈ ಸೃಷ್ಟಿಗೆ ಸಾಕ್ಷಿ ಏನು ಅಂತ ಕೇಳಿದರೆ ಅದಕ್ಕೂ ಅವನು ಉತ್ತರಿಸುತ್ತಾನೆ, ಶಬ್ದಕ್ಕೆ ಅರ್ಥ ನಿಘಂಟುವಿನಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ. ಗಾದೆ ಮತ್ತು ಒಗಟುಗಳಲ್ಲಿ ನಾವು ಗಮನಿಸಿದರೆ ನಮ್ಮಜ್ಜಿಯ ಮಾತೇ ನಮಗೆ ಸರಿ. ಈ ಒಗಟೇಶ್ವರನಿಗೆ ಅವಳ ಉತ್ತರವೇ ಉತ್ತರ. ಜಗತ್ತಿನನ್ನು ನಡೆಸುವ ಜಗದೀಶ್ವರನ ಈ ಒಗಟಿಗೆ ಅರ್ಥವೇನಜ್ಜಿ ಅಂತ ಹೇಳಿದರೆ, ಈಶ್ವರ ಅಂದ್ರೆ ಇಷ್ಟೇ ಕಣ್ಸ್ವಾಮಿ ಅಂತಳು. ಹೆಂಗವ್ವ ಎಲ್ಲವನೇ ಅವನು, ಹೆಂಗ್ ನೋಡನ ಅಂತ ಕೇಳಿದರೆ, ಅದಿಟೇ ಕಣ್ಸ್ವಾಮಿ, ಈ ಶರೀರದೊಳಗೆ ಸರಿದ್ರೆ ಇದು ಈಶ್ವರ, ಇಲ್ಲಿರೋ ಸ್ವರ ಆಚೆಗೆ ಹೋದ್ರೆ ನ ಸ್ವರ ಮುಗಿಸ್ಕೊಳ್ಳೋದಯ್ಯ. ಇರೋವರೆಗೂ ಅವನ ಪುಟ ಆಟ, ಹೋದ್ಮೇಲೆ ಅವನ್ ಹೇಳ್ದಂಗೆ ಪಾಠ. ಅದು ಯಾವುದೀ ಜಗದಾದಿ, ಪ್ರಶ್ನೆಗೆ ಉತ್ತರ ಇಷ್ಟೇ, ಮೌನ ಚಿರ ಮೌನ. ಇದೆ ತಾರೆ ಬಿಳಿ ಮೋಡ ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು. ಈ ಜಗತ್ತಿನಲ್ಲಿ ನಾವಿರ್ತಕ್ಕಂಥವರು ಎಷ್ಟೇ ಯೋಚನೆ ಮಾಡಿದರೂ ನಮಗವನ ಅನೂಹ್ಯ. ನಮ್ಮದೇನಿದ್ದರೂ ಊಹೆ, ಏನಿದೆಯೋ ಇದರಾಚೆ ಬಲ್ಲವರು ಯಾರು. ಬಂಡಿ ಹೊರಟರೆ ಇಂದು ಕೊನೆಯೋ ನಾಳೆ ಕೊನೆಯೋ ತಿಳಿಯದು. ಬದುಕಿಗೆ ಉತ್ತರವೆಲ್ಲಿ ಅನ್ನುವುದನ್ನು ಹುಡುಕುತ್ತಲೇ ಇರಬೇಕು. ಈ ಬದುಕು ದೇವನಿತ್ತ ಕೊಡುಗೆ, ಇರುವಷ್ಟು ದಿನ ಉಂಡರೆ ಉಣಬೇಕು ಅವನ ಅಡುಗೆ, ನಡೆಯುವಷ್ಟು ದಿನ ನಡೆದರಷ್ಟೇ ನಡಿಗೆ. ಮಂಡಿ ಮಡಿಚಿ ಬಂಡಿ ಏರಲೇಬೇಕು ಕೊನೆಗೆ, ಆ ಕೊನೆಗೆ ಏರುವವರೆಗೆ ನಾವು ಇಲ್ಲಿರುವ ಮನೆಗೆ ನಾವು ಋಣ ಸಲ್ಲಿಸಲೇಬೇಕು, ಉತ್ತರ ಹುಡುಕಲೇಬೇಕು. ಹುಡುಕುತ್ತಾ ಹುಡುಕುತ್ತಾ ಹುಡುಕುತ್ತಾ ಬಂದರೆ ಶೂನ್ಯದಲ್ಲಿ ಬೆಳಕಸೆಳೆ ಎಂತೂ ಆಯಿತು ಬೆಡಗು ಎಂದೇ ನಮ್ಮಲ್ಲಿ ಮತ್ತೆ ಒಗಟು ಪ್ರಶ್ನಿಸುತ್ತೆ. ಮತಿ ಸುಳಿದ ಪರಿಯಂತೂ ನರಜಾತಿಯಲ್ಲಿ ಎಂದು ಪ್ರಶ್ನಿಸುತ್ತೆ. ಈ ಸೊಗದ ಮೂಲದಲ್ಲಿ ತರ್ಕ ಒಂದಿದೆಯೇ ಅಂತ ಪ್ರಶ್ನಿಸುತ್ತೆ. ಇದ್ದರೇನ ಸಾಕ್ಷಿ ಎಂದು ಕೇಳುತ್ತೆ. ಸತ್ಯವೆಂದರೆ ಏನು? ನಿರ್ಧರಿಪ ಪರಿ ಹೇಗೆ? ಪೂರ್ವಿಕದ ಉಕ್ತಿಯೇ ಸಕಲಯುಗ ಬೆಳಕೆ. ಅದರಿಂದಷ್ಟೇ ತಿಳಿಯಬಹುದೇ? ಮನುಜನದೆ ಪರಿಮಿತಿಗೆ ಹೊರಗಿದೆಯೇ ನಿಜದರ್ಥ? ಪಂಜಾವುದು ಇಳೆಯಲ್ಲಿ ಯಾವುದು ಪಂಜು? ಆ ಪಂಜಿಗೆ ಕೊಡುವಂತಹ ಬೆಳಕಿನ ಆ ಪ್ರೇರಕ ಯಾರು? ಎಲ್ಲಿದ್ದಾನೆ? ಎಲ್ಲಿಂದ ದೀಪ ಹಚ್ಚಿಸುತ್ತಾನೆ? ಕತ್ತಲೆಯನ್ನು ಕಳೆಯುವವನು ಯಾರು? ಬೆಳಕನ್ನು ಮೂಡಿಸುವವನು ಯಾರು? ಕೊಳಕನ್ನು ತೊಳೆಯುವವನು ಯಾರು? ಈ ಥಳುಕನ್ನು ಛಳುಕಿನಲ್ಲಿ ಬಿಡಿಸುವವನು ಯಾರು? ಇವೆಲ್ಲವನ್ನು ಪ್ರಶ್ನಿಸುತ್ತಲೇ ಪ್ರಶ್ನಿಸುತ್ತಲೇ ಬರುತ್ತಿದ್ದರೆ ಆತ ಹೇಳುತ್ತಾನೆ, ಒಗಟು ಈ ಜಗಲೀಲೆ. ನಮ್ಮ ಕಣ್ಣಿಗೆ ಎಟಕಿದಷ್ಟೇ, ನಮ್ಮ ಅನುಭವಕ್ಕೆ ಎಟಕಿದಷ್ಟೇ ನಮಗೆ ಕಾಣುವಂತಹ ಸತ್ಯ. ಏನೇ ಆಗಲಿ, ಏನಿತ್ತು ಏನಿಲ್ಲ ಕಗ್ಗತ್ತಲಲ್ಲಿ ಅಂತ ಪ್ರಶ್ನಿಸಿಕೊಂಡೇ ಬಂದರೆ ಆತನ ಮೂಲಕ ಅವನೇ ಹೇಳುತ್ತಾನೆ, ಯಾವುದಿಂದಿಗೆ ಆದಿ, ಅಂದೇನು ಇದರ ಕತೆ, ಇಂದೇನು ಇದರ ಕತೆ. ಇಂಥ ಕಥೆಗಳಲ್ಲಿ ನಾವು ವ್ಯಥ ಪಡೆದಲೆ ಅವನ ದೃಷ್ಟಿಯಲ್ಲಿ, ಅವನ ಸೃಷ್ಟಿಯಲ್ಲಿ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದಲೆ ಈ ಜಗತ್ತಿನಲ್ಲಿ ಬದುಕಿದರೆ, ಆ ಬದುಕು ನಡೆಸಿದರೆ, ಇನ್ನೊಬ್ಬರಿಗೆ ಸಹನೀಯವಾಗಿ ನಾವು ನಡೆದುಕೊಂಡರೆ ಅದು ಸಾರ್ಥಕ. ಅಂತಹ ಒಂದು ಜಗತ್ತಿನಲ್ಲಿ ಮಾನವಾಂದರೇನು ಅಂತ ಪ್ರಶ್ನಿಸಿಕೊಂಡು ಆ ಮುಕುಂದನನ್ನ ಹುಡುಕುತ್ತಾ ಹೊರಟರೆ ಮೊದಲು ಈ ಮೂರಕ್ಷರಕ್ಕೆ ಅರ್ಥ ತಿಳಿದುಕೋ ಎನ್ನುತ್ತಾನೆ ಅಂತರಾತ್ಮ. ಮಾ ಎಂದರೆ ಅಜ್ಞಾನ, ನ ಎಂದರೆ ಇಲ್ಲದಂತೆ, ವಾ ಎಂದರೆ ವರ್ತಿಸುವವನು ಮಾನವನ್. ಅಜ್ಞಾನ ಇಲ್ಲದಂತೆ ವರ್ತಿಸುವಂತಹ ಮನೋಭಾವಕ್ಕೆ ಇರುವ ಮನುಷ್ಯ ತಿಳಿಯಬೇಕಾದದ್ದು ಈ ಸೃಷ್ಟಿಯಕವನ್ನಲ್ಲ, ಈ ಸೃಷ್ಟಿಯ ಕೊಡುಗೆಯನ್ನ ಬಳಸಿಕೊಳ್ಳುವ ಬಗೆ. ಎಷ್ಟೆಲ್ಲ ಪ್ರಯತ್ನಿಸಿದರೂ ನಮಗೆ ಎಟಕುವುದು ನಮ್ಮ ಅನುಭವಕ್ಕೆ ಸಿಕ್ಕಿದಷ್ಟೇ ಉತ್ತರ. ಈ ಜಗತ್ತಿನ ಲೀಲೆಗೆ ಅವನು ಒಗಟು, ನಾವು ಸಗಟು. ಇದೇ ತಾರೆ ಬಿಳಿ ಮೋಡ ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು ಅನ್ನುವ ಪ್ರಶ್ನೆಗೆ ಪ್ರಶ್ನೆಯಾಗಿಯೇ ದಿನನಿತ್ಯ ಕಾಣುವಂತಹ ಉತ್ತರದಲ್ಲಿ ನಮಗೆ ತೃಪ್ತಿಯೂ ದೊರಕುತ್ತದೆ, ಸಮಾಧಾನವೂ ಸಿಗುತ್ತದೆ. ನಾವೇನೆಲ್ಲ ಯೋಚಿಸಿದರೂ ಈ ಜಗದ ಲೀಲೆಯಲ್ಲಿ ಜೀವನ ಒಂದು ಗಣಿತ. ಇರುವಷ್ಟು ದಿವಸ ಮಿತ್ರರನ್ನ ಕೂಡಬೇಕು, ಶತ್ರುಗಳನ್ನ ಕಳೆಯಬೇಕು, ಹಿತಶತ್ರುಗಳನ್ನ ಭಾಗಿಸಬೇಕು, ಬಂಧುಗಳನ್ನ ಗುಣಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಈ ಜೀವನ ಒಂದು ಗಣಿತ. ಈ ಗಣಿತದಲ್ಲಿ ಕುಣಿತಾಕ್ಷರಗಳ ಮೂಲಕ ಅವನ ಲೀಲೆಯಲ್ಲಿ ಹುಡುಕುತ್ತಾ ಹುಡುಕುತ್ತಾ ಲೆಕ್ಕಾಚಾರ ಮಾಡಿದರೆ ನಮಗೆ ಏನಿದ್ದರೂ ಕೂಡ ದೊರಕುವುದು ಪ್ರಶ್ನೆಯಷ್ಟೇ. ಆ ಪ್ರಶ್ನೆಗೆ ಉತ್ತರವಾಗಿ ದೊರಕುವುದು ದಿನನಿತ್ಯ ಮೌನ ಚಿರಮೌನ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಜ್ಞಾನದ ಬಗ್ಗೆ ಹೇಳ್ತಾರೆ, ಅದಾದ್ಮೇಲೆ ಕ್ಷೇತ್ರ ಕ್ಷೇತ್ರಜ್ಞನ ಬಗ್ಗೆ ಹೇಳ್ತಾರೆ, ಪರಮಾತ್ಮನ ಬಗ್ಗೆ ಅವರು ಹೇಳ್ತಾರೆ. ಪರಮ ಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಪರಮ ಪುರುಷನಾದ ನಾರಾಯಣನು ಪ್ರತಿಯೊಂದು ಜೀವಿಯ ಒಳಗೂ ಹೊರಗೂ ವಾಸ ಮಾಡುತ್ತಾನೆ ಎಂದು ವೇದ ಸಾಹಿತ್ಯದಿಂದ ನಮಗೆ ತಿಳಿದು ಬರುತ್ತೆ. ಅವನು ಆಧ್ಯಾತ್ಮಿಕ ಮತ್ತು ಐಹಿಕ ಜಗತ್ತುಗಳೆರಡರಲ್ಲಿಯೂ ಇದ್ದಾನೆ. ಅವನು ಬಹು ದೂರದಲ್ಲಿಯೂ ನಮ್ಮ ಹತ್ತಿರವಿದ್ದಾನೆ ಹೀಗೆಂದು ವೇದ ಸಾಹಿತ್ಯ ಹೇಳುತ್ತದೆ. ಆಸಿನೋ ದೂರಂ ವ್ರಜೀತಿ ಶಯನೋ ಯಾತಿ ಸರ್ವತಃ, ಕಠೋಪನಿಷತ್ತು. ಸದಾ ದಿವ್ಯಾನಂದದಲ್ಲಿ ಇರುವುದರಿಂದ ಅವನು ತನ್ನ ಪೂರ್ಣ ಸಿರಿಯನ್ನ ಹೇಗೆ ಸವಿಯುತ್ತಾನೆ ಎನ್ನುವುದು ನಮಗೆ ಅರ್ಥವಾಗುವುದಿಲ್ಲ. ನಮ್ಮ ಐಹಿಕ ಇಂದ್ರಿಯಗಳಿಂದ ನೋಡುವುದಾಗಲಿ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಐಹಿಕ ಮನಸ್ಸು ಮತ್ತು ಇಂದ್ರಿಯಗಳು ಕೆಲಸ ಮಾಡಲಾರವು ಎಂದು ವೈದಿಕ ಭಾಷೆಯಲ್ಲಿ ಹೇಳಿದೆ. ಆದರೆ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿಕೊಂಡು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಶುದ್ಧಗೊಳಿಸಿಕೊಂಡಿರುವವನು ಸದಾ ಅವನನ್ನು ನೋಡಬಲ್ಲ. ಪರಮ ಪ್ರಭುವಿನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡ ಭಕ್ತನು ಅವಿಚ್ಛಿನ್ನವಾಗಿ ನಿರಂತರವೂ ಅವನನ್ನು ಕಾಣಬಲ್ಲ ಎಂದು ಬ್ರಹ್ಮ ಸಂಹಿತೆಯು ದೃಢಪಡಿಸಿದೆ. ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ಕಂಡು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ. ಭಕ್ತ್ಯಾತ್ವ ಅನನ್ಯ ಶಕ್ಯ ಎಂದು ಭಗವದ್ಗೀತೆ 11.54 ಕೂಡ ದೃಢಪಡಿಸಿದೆ. 17ನೇ ಶ್ಲೋಕ.

ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿ ಹಂಚಿರುವಂತೆ ಕಂಡರೂ ಅವನು ವಿಭಾಗವಾಗುವುದಿಲ್ಲ. ಅವನು ಏಕವಾಗಿ ಸ್ಥಿತನಾಗಿರುತ್ತಾನೆ. ಅವನು ಎಲ್ಲರನ್ನ ಬೆಳೆಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನಾಗಿ ಪ್ರಭು ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ. ಹೇಗೆಂದರೆ ಅವನು ವಿಭಾಗವಾಗಿದ್ದಾನೆ ಎಂದು ಅರ್ಥವೇ ಅಲ್ಲ, ವಾಸ್ತವವಾಗಿ ಅವನು ಏಕ. ಸೂರ್ಯನ ಉದಾಹರಣೆಯನ್ನ ಸಾಮಾನ್ಯವಾಗಿ ಕೊಡುತ್ತಾರೆ. ಅವನು ಮಧ್ಯಾಹ್ನ ರೇಖೆಯಲ್ಲಿ ಇರುವಾಗ ತನ್ನ ಸ್ಥಾನದಲ್ಲಿರುತ್ತಾನೆ. ಆದರೆ ಯಾರಾದರೂ ಎಲ್ಲ ದಿಕ್ಕುಗಳಲ್ಲಿ 5000 ಮೈಲಿ ಹೋಗಿ ಸೂರ್ಯನಲ್ಲಿ ಎಂದು ಕೇಳಿದರೆ ಎಲ್ಲರೂ ಆತನಿಗೆ ಸೂರ್ಯನು ಅವನ ನೆತ್ತಿಯ ಮೇಲೆಯೇ ಪ್ರಕಾಶಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ಪರಮಾತ್ಮನು ಭಾಗವಾಗದಿದ್ದರೂ ಭಾಗವಾದಂತೆ ನೆಲೆಸಿರುತ್ತಾನೆ ಎಂದು ತೋರಿಸಲು ವೇದ ಸಾಹಿತ್ಯದಲ್ಲಿ ಈ ಉದಾಹರಣೆಯನ್ನ ಕೊಡುತ್ತಾರೆ. ಅಲ್ಲದೆ ಹಲವಾರು ಸ್ಥಳಗಳಲ್ಲಿ ಸೂರ್ಯನು ಹಲವಾರು ಮಂದಿಗೆ ಗೋಚರನಾಗುವಂತೆ ಒಬ್ಬ ವಿಷ್ಣುವು ತನ್ನ ಸರ್ವಶಕ್ತಿಯಿಂದ ಎಲ್ಲೆಲ್ಲೂ ಇದ್ದಾನೆ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಪರಮ ಪ್ರಭು ಎಲ್ಲ ಜೀವಿಗಳ ಪಾಲಕನಾದರೂ ಪ್ರಳಯ ಕಾಲದಲ್ಲಿ ಎಲ್ಲರನ್ನ ನುಂಗಿ ಹಾಕುತ್ತಾನೆ. 11ನೇ ಅಧ್ಯಾಯದಲ್ಲಿ ಪ್ರಭು ತಾನು ಕುರುಕ್ಷೇತ್ರದಲ್ಲಿ ನೆರೆದಿದ್ದ ಎಲ್ಲಾ ಯೋಧರನ್ನ ನಾನು ನುಂಗಲು ಬಂದಿದ್ದೇನೆ ಎಂದು ಹೇಳಿದಾಗ ಇದು ದೃಢಪಟ್ಟಿತು. ಕಾಲದ ರೂಪದಲ್ಲಿಯೂ ತಾನು ಭಕ್ಷಿಸುವುದಾಗಿ ಅವನು ಹೇಳಿದ. ಅವನು ಲಯಕಾರಿ, ಸರ್ವ ವಿನಾಶಕನು ಹೌದು. ಸೃಷ್ಟಿಯಾಗುವಾಗ ಅವನು ಎಲ್ಲರನ್ನೂ ಅವರ ಮೂಲ ಸ್ಥಿತಿಯಿಂದ ಬೆಳೆಸುತ್ತಾನೆ. ಪ್ರಳಯ ಕಾಲದಲ್ಲಿ ಅವರನ್ನು ಭಕ್ಷಿಸುತ್ತಾನೆ. ಎಲ್ಲ ಜೀವಿಗಳ ಮೂಲನು ಅವನೇ, ಶಾಂತಿ ತಾಣವು ಅವನೇ ಎಂದು ವೇದಗಳ ಸ್ತೋತ್ರಗಳು ದೃಢಪಡಿಸುತ್ತವೆ. ಸೃಷ್ಟಿಯ ನಂತರ ಎಲ್ಲಕ್ಕೂ ಅವನ ಸರ್ವಶಕ್ತಿಯೇ ಆಧಾರ. ಪ್ರಳಯದ ನಂತರ ಎಲ್ಲವೂ ಅವನಲ್ಲಿ ವಿರಮಿಸಲು ಹಿಂದಿರುಗುತ್ತವೆ. ವೇದಗಳ ಸ್ತೋತ್ರಗಳು ಹೀಗೆ ದೃಢಪಡಿಸುತ್ತವೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ತೈತ್ತರಿಯ ಉಪನಿಷತ್ತು ಶ್ಲೋಕ 18.

ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಂತಹ ಪ್ರಕಾಶಮಾನ ವಸ್ತುಗಳ ಪ್ರಭೆಯ ಮೂಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯ, ಚಂದ್ರರ ಅಗತ್ಯವೇ ಇಲ್ಲ. ಯಾಕೆಂದರೆ ಪರಮಪ್ರಭುವಿನ ಪ್ರಭೆಯೇ ಅಲ್ಲಿದೆ ಎನ್ನುವುದನ್ನು ವೇದ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಐಹಿಕ ಜಗತ್ತಿನಲ್ಲಿ ಪ್ರಭುವಿನ ದಿವ್ಯ ತೇಜಸ್ಸಾದ ಆ ಬ್ರಹ್ಮಜ್ಯೋತಿಯನ್ನು ಮಹತ್ತತ್ವವು ಎಂದರೆ ಐಹಿಕ ಘಟಕಾಂಶಗಳು ಮರೆ ಮಾಡಿರುತ್ತವೆ. ಆದ್ದರಿಂದ ಈ ಐಹಿಕ ಜಗತ್ತಿನಲ್ಲಿ ಬೆಳಕಿಗಾಗಿ ನಮಗೆ ಸೂರ್ಯ, ಚಂದ್ರ, ವಿದ್ಯುಚ್ಛಕ್ತಿ ಮೊದಲಾದವುಗಳ ನೆರವು ಬೇಕು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂತಹ ವಸ್ತುಗಳ ಅಗತ್ಯವಿಲ್ಲ. ಸೊ ನಾವು ಹೇಳ್ತೀವಿ ಅಸತೋಮ ಸದ್ಗಮಯ, ಅಂದರೆ ಅಸತ್ತಿನಿಂದ ಸತ್ ಎಡೆಗೆ ನಾವು ಹೋಗಬೇಕು. ಅಶಾಶ್ವತವಾದಂಥ ಈ ಪ್ರಪಂಚದಿಂದ ಶಾಶ್ವತವಾದಂತಹ ಪ್ರಪಂಚದೆಡೆಗೆ. ತಮಸೋಮ ಜ್ಯೋತಿರ್ಗಮಯ, ತಮಸ್ಸು ಅಂದರೆ ಕತ್ತಲೆ. ಸೊ ಕತ್ತಲು, ಕತ್ತಲಿನಿಂದ ಬೆಳಕಿನೆಡೆಗೆ ನಾವು ಹೋಗಬೇಕು. ಸೊ ಬೆಳಕಿನ, ಬೆಳಕಿರುವಂತಹ ಶಾಶ್ವತವಾದಂಥ ಲೋಕ, ಭಗವಂತನ ಲೋಕ ಅದು. ಇದು ಕತ್ತಲೆಯ ಲೋಕ ಅಂತ ಹೇಳಲಾಗಿದೆ ಈ ಐಹಿಕ ಪ್ರಪಂಚನ. ಇನ್ನೊಂದೆಡೆ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ನಾವು ಹೋಗಬೇಕು ಅಂತೇಳಿ. ಅದಾದಮೇಲೆ ಮೃತ್ಯೋರ್ಮ ಅಮೃತಂ ಗಮಯ, ಈ ಮೃತ್ಯು, ಇಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ತಪ್ಪಿದ್ದಲ್ಲ ಈ ಐಹಿಕ ಜಗತ್ತಿನಲ್ಲಿ ಅಲ್ವಾ. ಸೊ ಈ ಮೃತ್ಯುವನ್ನು ಮತ್ತೆ ಮತ್ತೆ ಯಾಕೆ ನಾವು ಇಲ್ಲಿ ಸಾಯಬೇಕು? ಅದರ ಬದಲು ಅಮೃತ ಮೃತ್ಯೋರ್ಮ ಅಮೃತಂ ಗಮಯ ಅಂದರೆ ಮೃತ್ಯು ಇಲ್ಲದಿರುವಂಥ ಸ್ಥಳಕ್ಕೆ ನಾವು ಹೋಗಬೇಕು. ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲದಿರುವಂತಹ ಸ್ಥಳ. ಸೊ ಅದನ್ನು ಹೇಳುತ್ತವೆ, ಅದನ್ನು ನೀವು ಕೇಳಿರ್ಬೋದು, ತಮಸೋಮ ಜ್ಯೋತಿರ್ಗಮಯ ಅಸತೋಮ ಸದ್ಗಮಯ ಅದನ್ನು ಅಲ್ವಾ. ಸೊ ಅದರ ಅರ್ಥ ಇದೇನೆ, ಸೊ ಭಗವಂತನ ಶಾಶ್ವತವಾದಂತಹ ಲೋಕದೆಡೆಗೆ ನಾವು ಹೋಗಬೇಕು ಅನ್ನುವಂಥದ್ದು. ಪರಮಾತ್ಮನ ಪ್ರಕಾಶಮಾನ ತೇಜಸ್ಸಿನಿಂದ ಎಲ್ಲದರ ಮೇಲೂ ಬೆಳಕು ಬೀಳುತ್ತೆ ಎಂದು ವೇದ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಅವನು ಐಹಿಕ ಜಗತ್ತಿನಲ್ಲಿ ನೆಲೆಸಿಲ್ಲ ಎಂದು ಸ್ಪಷ್ಟವಾಗಿದೆ. ಅವನಿರುವುದು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಅದು ಆಧ್ಯಾತ್ಮಿಕ ಗಗನದಲ್ಲಿ ಬಹುದೂರ ಇದೆ. ಇದನ್ನು ವೇದ ಸಾಹಿತ್ಯದಲ್ಲೂ ದೃಢಪಡಿಸಿದೆ. ಆದಿತ್ಯ ವರ್ಣಂ ತಮಸಾ ಪರಾಸ್ತಾತ್ ಶ್ವೇತಾಶ್ವತ್ರ ಉಪನಿಷತ್ತು 3.8. ಆತನು ಸೂರ್ಯನಂತೆ ನಿರಂತರವಾಗಿ ಪ್ರಕಾಶಮಾನನು, ಆದರೆ ಐಹಿಕ ಜಗತ್ತಿನ ಕತ್ತಲೆಯಿಂದ ಬಹುದೂರ ಇದ್ದಾನೆ. ಆತನದು ದಿವ್ಯ ಜ್ಞಾನ. ವೇದ ಸಾಹಿತ್ಯವು ಬ್ರಹ್ಮನ್ ಕೇಂದ್ರೀಕರಿಸಿದ ದಿವ್ಯ ಜ್ಞಾನ ಎನ್ನುವುದನ್ನು ದೃಢಪಡಿಸುತ್ತದೆ. ಆಧ್ಯಾತ್ಮಿಕ ಜಗತ್ತಿಗೆ ಸೇರಬೇಕೆಂದು ಕಾತರನಾದವನಿಗೆ ಪರಮಪ್ರಭು ಜ್ಞಾನವನ್ನು ನೀಡುತ್ತಾನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ. ಅಜ್ಞಾನವೆಂಬ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನವೆಂಬ ದೀಪವನ್ನು ಭಗವಂತ ಬೆಳಗುತ್ತಾರೆ. ಪ್ರಭು ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿಷ್ಠಿತನಾಗಿದ್ದಾನೆ. ಒಂದು ವೈದಿಕ ಮಂತ್ರ ಹೀಗಿದೆ, ತಂಹ ದೇವಂ ಆತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಂ ಅಹಂ ಪ್ರಪದ್ಯೆ ಶ್ವೇತಾಶ್ವತರ ಉಪನಿಷತ್ತು 6.18. ಮುಕ್ತಿಯನ್ನು ಬಯಸುವವನು ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಕಟ್ಟಕಡೆಯ ಜ್ಞಾನದ ಗುರಿಯನ್ನು ಕುರಿತು ಹೇಳುವುದಾದರೆ ಅದನ್ನು ವೇದ ಸಾಹಿತ್ಯವು ದೃಢಪಡಿಸುತ್ತದೆ. ತಂ ಏವ ವಿದಿತ್ವಾತಿ ಮೃತ್ಯುಂ ಏತಿ, ಅವನನ್ನು ತಿಳಿಯುವುದರಿಂದ ಮಾತ್ರ ಮನುಷ್ಯನು ಹುಟ್ಟು ಸಾವುಗಳ ಎಲ್ಲೆಯನ್ನ ಮೀರಬಲ್ಲನು ಶ್ವೇತಾಶ್ವತರ ಉಪನಿಷತ್ತು 3.8. ಆತನು ಪರಮ ನಿಯಂತ್ರಕನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಆದ್ದರಿಂದ ಇಬ್ಬರು ಕ್ಷೇತ್ರಜ್ಞರು, ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇದ್ದಾರೆ ಎಂಬುದನ್ನು ನಾವು ಒಪ್ಪಲೇಬೇಕು. ಇದನ್ನು ಶ್ವೇತಾಶ್ವತ್ರ ಉಪನಿಷತ್ತು ದೃಢಪಡಿಸುತ್ತದೆ. 3.17. ಸರ್ವಸ್ಯ ಪ್ರಭುಂ ಈಶಾನ್ಯಂ ಸರ್ವಸ್ಯ ಶರಣಂ ಬೃಹತ್. ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಎಲ್ಲ ಜೀವಿಗಳ ಪ್ರಭು. ಅವನು ಎಲ್ಲ ಜೀವಿಗಳ ಕಟ್ಟ ಕಡೆಯ ಆಶ್ರಯನು. ಆದ್ದರಿಂದ ಅತ್ಯುಚ್ಚ ಪರಮಾತ್ಮನು, ವ್ಯಕ್ತಿಗತ ಆತ್ಮನು ಯಾವಾಗಲೂ ಬೇರೆ ಬೇರೆಯೇ ಎನ್ನುವ ವಾಸ್ತವಾಂಶವನ್ನು ನಿರಾಕರಿಸುವಂತಿಲ್ಲ. 19.

0: ಹೀಗೆ ನಾನು ಕ್ಷೇತ್ರ ಅಂದರೆ ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಭಾವನೆಯನ್ನು ಪಡೆಯುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಪ್ರಭು ದೇಹ, ಜ್ಞಾನ ಮತ್ತು ಜ್ಞೇಯಗಳನ್ನು ಸಂಕ್ಷೇಪವಾಗಿ ಇಲ್ಲಿ ವರ್ಣಿಸಿದ್ದಾರೆ. ಈವರೆಗೆ ಈ ಜ್ಞಾನವು ಮೂರು ವಸ್ತುಗಳನ್ನು ಕುರಿತದ್ದು, ಕ್ಷೇತ್ರಜ್ಞ, ಜ್ಞೇಯ ಮತ್ತು ಜ್ಞಾನದ ಪ್ರಕ್ರಿಯೆ, ಮೂರನ್ನು ಸೇರಿಸಿ ವಿಜ್ಞಾನ ಎಂದು ಕರೆಯುತ್ತಾರೆ. ಭಗವಂತನ ಪರಿಶುದ್ಧ ಭಕ್ತರು ಪರಿಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯಬಲ್ಲರು, ಇತರರಿಗೆ ತಿಳಿಯಲು ಸಾಧ್ಯವಾಗುವುದಿಲ್ಲ. ಕಟ್ಟಕಡೆಯ ಹಂತದಲ್ಲಿ ಈ ಮೂರು ಒಂದೇ ಆಗುತ್ತವೆ ಎಂದು ಅದ್ವೈತಿಗಳು ಹೇಳುತ್ತಾರೆ, ಆದರೆ ಭಕ್ತರು ಇದನ್ನು ಒಪ್ಪುವುದಿಲ್ಲ. ಜ್ಞಾನ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನು ಅರ್ಥ ಮಾಡಿಕೊಳ್ಳುವುದು. ಐಹಿಕ ಪ್ರಜ್ಞೆಯು ನಮ್ಮನ್ನು ನಡೆಸುತ್ತದೆ, ಆದರೆ ಎಲ್ಲ ಪ್ರಜ್ಞೆಯನ್ನು ಭಗವಂತನ ಕೆಲಸ ಕಾರ್ಯಗಳಿಗೆ ವರ್ಗಾಯಿಸಿ ಭಗವಂತನೇ ಸರ್ವಸ್ವ ಎಂದು ಅರ್ಥ ಮಾಡಿಕೊಳ್ಳುತ್ತಲೇ ನಾವು ನಿಜವಾದ ಜ್ಞಾನವನ್ನು ಸಾಧಿಸುತ್ತೇವೆ. ಜ್ಞಾನವೆಂದರೆ ಭಕ್ತಿ ಸೇವೆಯ ಪರಿಪೂರ್ಣ ಪೂರ್ವಭಾವಿ ಅರಿವು ಮಾತ್ರವಲ್ಲದೆ ಬೇರೇನೂ ಅಲ್ಲ. ಹದಿನೈದನೇ ಅಧ್ಯಾಯದಲ್ಲಿ ಇದನ್ನ ಬಹು ಸ್ಪಷ್ಟವಾಗಿ ವಿವರಿಸಲಾಗುವುದು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: ಕೇಳಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: भक्ती वेळ सकाळमध्ये वेळ निरोपाची झाली आहे. केली वेणुधुनी 90.4 FM वरती तुम्ही ट्युनिन आहात. आणि जाण्यापूर्वी आजच्या पुण्यतिथी. धीरूभाई अंबानी भारतीय उद्योगपती रिलायन्सचे संस्थापक पद्मविभूषण यांची आज पुण्यतिथी. ML जयसिंह भारतीय क्रिकेट खेळाडू यांची पुण्यतिथी आजच. बाबू जगजीवन राम भारताचे चौथे उपपंतप्रधान यांची पुण्यतिथी आजच्याच दिवशी. चेतनानंद हिंदी चित्रपट निर्माते दिग्दर्शक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते. उद्या पुन्हा येईल. पण तोपर्यंत तुम्ही ऐकत राहा वेणुधुनी 90.4 FM KLE कनसू. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು. ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಮರಾಠಿ ಸಮಯ. 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: आणि यासोबत सर्व प्रकारच्या कॅन्सर वरती उपचार.
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते.
0: फोन नंबर 08312552500 आणि 2473777.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येते.
2: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 and 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: யாரோ யோனோ, யாரோ யோனோ, யாரோ யோனோ.
1: శుభోదయ ప్రీతియ స్నేహితుల, నమస్కార్ నమస్కార్ నమస్కార్ రా కేళ్తా ఇద్దరా వేణు ధ్వని 90.4 FM KLE కనసు బెళగావ్య మొట్టమొదల రేడియో కేంద్ర. నిమ్మందుకి నాను మంచునాథ్ పై. ఆత్మీయ స్నేహితురే, ఇదు శుభ శుభ సోమవార వారద ఆరంభ. నిమ్మందుకి నావు స్పెషల్, ఎస్, దిస్ ఇస్ గోల్డెన్ స్టార్ గణేష్ అవరు అథవా హిరియ నటి అంబికా అవర అభినయసిరువ చిత్రద గీతెగళ రిక్వెస్ట్ మాడో ఏకైక కార్యక్రమ నిమ్మందుకి నావు నట నటి స్పెషల్. బన్ని ఆత్మీయ స్నేహితుర, ఇవదిన కార్యక్రమదల్లి నట నటి స్పెషల్ కార్యక్రమదల్లి భాగవహిసి ఈ కార్యక్రమద విశేషతె కన్నడ చిత్రరంగద నట ಅಥವಾ ನಟಿ, ನಾನು ಹೇಳಿರುವ ನಟ ನಟಿ ಆದ್ರೆ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ. ಇವತ್ತಿನ ನಟ ನಟಿ ಸ್ಪೆಷಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಎಸ್, ಬುಧವಾರ ಅವರ ಜನ್ಮದಿನ ಇತ್ತು. ಅಥವಾ ಹಿರಿಯ ನಟಿ ಅಂಬಿಕಾ ಅವರು, ಆತ್ಮೀಯ ಸ್ನೇಹಿತರೆ, ಅಂಬಿಕಾ ಅವರು ಅಭಿನಯಿಸಿರುವ ಬಹಳಷ್ಟು ಚಿತ್ರಗಳು ಇದಾವೆ. ಗರುಡ ರೇಖೆ, ಚಲಿಸುವ ಮೋಡಗಳು, ಚಕ್ರವ್ಯೂಹ, ಸಮಯದ ಗೊಂಬೆ. ಸೊ ಸ್ನೇಹಿತರೆ, ಅಂಬಿಕಾ ಅನ್ನೋ ಹಿರಿಯ ನಟಿ ಅವ್ರದ್ದು ನಾನು ಇವತ್ತು ಮಾಡಲಿಲ್ಲ, ಬಟ್ ಅವರ ಚಿತ್ರದ ಹಾಡುಗಳು ನಾವು ಪ್ರಸಾರ ಮಾಡ್ತಾ ಇರ್ತೇವೆ. ಸಿಂಹ ಆದ್ರಿ, ಸಿಂಹ ಆಗಿರಲಿ, ಜನ್ಮದಾತ, ಕನಸುಗಾರ ಬಹಳಷ್ಟಿದೆ. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಅಂಬಿಕಾ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮವೇ ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ಹಾಟ್ಲೈನ್ ಸಂಖ್ಯೆ 9019049904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಸ್ನೇಹಿತರೆ, ಹಿರಿಯ ನಟಿ ಅಂಬಿಕಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ನನಗೆ ತಿಳಿಸಿ ನಟ ನಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆಹಾ, ಉತ್ತಮ ಮಳೆ, ಎಸ್, ಉತ್ತಮ ವಾತಾವರಣ. ನಿನ್ನೆ ಮಳೆ ರಾಯ, ರಜೆ ತಗೊಂಡಿದ್ದ. ಸೊ ಸ್ನೇಹಿತರೆ, ಸಂಡೇ ರವಿವಾರ ಬಂದ್ರೆ ಮಳೆ ರಜೆನೇ ತಗೋತದ, ನನಗೆ ಗೊತ್ತಿತ್ತು. ಸ್ವಲ್ಪ ಬಿಸಿಲು ನಿನ್ನ ನಾವು ಕಂಡೀವಿ. ಆ್ಯಂಡ್ ನಮ್ಮ ತಾಯಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಅಮ್ಮ ನೋಡು, ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂದಾಗ ಎಲ್ಲ ಸೋಮವಾರ ಅಂದಾಗ ಫುಲ್ ಜೋರು ಮಳೆ ಬರುತ್ತೆ. ಈ ಕತ್ಲು ವಾತಾವರಣ, ಉತ್ತಮ ಮಳೆ ನನಗೆ ಬಹಳ ಸಂತೋಷ ಕೊಡ್ತಾ ಇದೆ. ಆಚೆ ನಾನು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡೋದು ಇಷ್ಟೇಯ. ಈಗ ಒಂದು ತಿಂಗಳು ನಮ್ಮ ಕುಂದನಗರಿ ಬೆಳಗಾವಿಯಲ್ಲಿ ನೀರಿನ ಸಮಸ್ಯೆ ಆಗಿತ್ತಲ್ಲ, ಮಳೆ ಬಂದಿದೆ ಅಂತ ನೀರನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಆತ್ಮೀಯ ಸ್ನೇಹಿತರೆ. ಈ ರಿಕ್ವೆಸ್ಟ್ನೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದಾನೆ. ಓಪನಿಂಗ್ ಗೀತೆ ಖುಷ್ ಖುಷ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಮಕ್ ಚಿತ್ರದು ಈ ಗೀತೆ. ಸೊ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯ ನಟಿ ಅಂಬಿಕಾ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ನಮ್ಮ ಹಿರಿಯ ನಟಿ ಅಂಬಿಕಾ ಅವರು ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಎರಡು ನಕ್ಷತ್ರಗಳು, ಗಾಯತ್ರಿ ಮದುವೆ, ಮೂರು ಜನ್ಮ, ನಾನೇ ರಾಜ, ಚಲಿಸುವ ಮೋಡ, ಅವಳ ನೆರಳು, ಜೀವನ ಜ್ಯೋತಿ, ಬಹಳಷ್ಟು ಚಿತ್ರಗಳಲ್ಲಿ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿ. ದಿಸ್ ಇಸ್ ನಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇದ್ರ ವೇಣು ಧ್ವನಿ ಇದನ್ನು KLE ಕನಸು ಹಾಡನ್ನು ಕೇಳಿ ಮಜಾ ಮಾಡಿ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
1: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
2: ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಶುಭ ಸೋಮವಾರ. ಹಾಯ್ ಎಲ್ಲರಿಗೂ ಗೊತ್ತು, ಶುಭ ಸೋಮವಾರ. ವಾರದ ಆರಂಭ ಚಿತ್ರಮಂದಿರದೊಂದಿಗೆ ಮಾಡುತ್ತೇನೆ, ಆದರೆ ಚಿತ್ರಮಂದಿರ ಶನಿವಾರ ಮುಗಿಸೇನಲ್ರಿ. ಸೊ ಈಗ ನಾಳೆ ಮಾಡೋಣ, ನಾಳೆ ಅಥವಾ ಈ ವಾರದಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡೋಣ. ಸೊ ಆತ್ಮೀಯರೇ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕರೆ ಮುಖಾಂತರ, ವಾಟ್ಸಪ್ ಮೆಸೇಜ್ ಮುಖಾಂತರ ನಮ್ಮ ಗಣಪತಿ ಭಂಡಾರಿ ಅವರಾಗಿರಲಿ, ವಿಜಯಲಕ್ಷ್ಮಿ ಅವರಾಗಿರಲಿ, ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಕೋರ್ಟಿಗೆ ಹೋಗ್ತಾ ಈ ಗೀತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ವಿಚ್ ಇಸ್ ಚಲಿಸುವ ಮೋಡಗಳು. ಸೊ ಸ್ನೇಹಿತರೆ, ಜೇನಿನ ಹೊಳೆಯೋ ಅಣ್ಣವರ ಧ್ವನಿಯಲ್ಲಿ ಗೀತೆ ಬರ್ತಾ ಇದ್ದೆ. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಅಂಬಿಕಾ ಅವರು. ಸೊ ಸ್ನೇಹಿತರೆ, ಅಂಬಿಕಾ ಅವರು ಉತ್ತಮ ಚಿತ್ರದಲ್ಲಿ ನಟಿಸಿದ್ದಾರೆ. ಸೊ ಅವರು ಅಭಿನಯಿಸಿರುವ ಚಿತ್ರದ ಹೆಸರು ನಾನು ನಿಮಗೆ ಹೇಳಿದೆ. ಸೊ ಒಳ್ಳೊಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರಿ. ಬನ್ನಿ, ಈ ಗೀತೆ ನಮ್ಮ ಗಣಪತಿ ಭಂಡಾರಿ, ವಿಜಯಲಕ್ಷ್ಮಿ ಅವರು ಹಾಗೂ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ವಿನಾಯಕ್ ಡಬ್ಲ್ಯೂ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ನೀನು ಬಂದ ಮೇಲೆ ತಾನೆ, ಶೋಭಾ ಡಬ್ಲ್ಯೂ ಅವರ ಗೀತೆ. ಅದಾದ ತಕ್ಷಣ ನೀ ಬಂದರೆ ಮೆಲ್ಲನೆ, SBB ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಂದ್ರಕಾಂತ್ ಬಡಗಾವಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಚಳಿ ಚಳಿ ಆಹಾ, ಸೂಪರ್ ಆದ ಗೀತೆಯನ್ನು ರಿಕ್ವೆಸ್ಟು ವಿನೋದ್ ಅವರು ಮಾಡಿದ್ದಾರೆ. ಸರಿಯಾಗಿ ನೆನಪಿದೆ, ಸೂಪರ್ ಹಿಟ್ ಆದಾಗಿದೆ. ಗೀತಾ ಆರೇಜ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕವಿತೆ ಕವಿತೆ ನಮ್ಮ ಬೆಂಗಳೂರಿನ ಪ್ರೀತಿಯ ಶೀತಲ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ ವಿಜಯ್ ಪ್ರಕಾಶ್ ಸ್ವರ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಸವಿತಾ ವಿನೋದ್ ಅವರು ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ಒಂದು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಅದೇ ಹೇಳ್ತಾ ಇದ್ರು, ನೀರಿನ ವೇಸ್ಟ್ ಒಂದು ಮಾಡಿದರೆ ಅವ್ರಿಗೂ ಕೋಪ, ನನಗೂ ಕೋಪ ಬಹಳ ಜಾಸ್ತಿ ಬರುತ್ತೆ. ಆತ್ಮೀಯ ಸ್ನೇಹಿತರೆ, ನೀರು ಬಂದು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ದೇವರ ದಯೆ ಇದೆ. ಆತ್ಮೀಯ ಸ್ನೇಹಿತರೆ, ಜಸ್ಟ್ 15 ದಿನ ಹಿಂದೆ ಸೀನ್ಸ್ ವೇರ್ ಡಿಫ್ರೆಂಟ್, ನ್ಯೂಸ ಬೇರೆದಿತ್ತು. 15 ದಿನ ಹಿಂದೆ ನಮ್ಮ ನೀರಿನ ರಿಸರ್ವ್ಸ್, ತಮ್ಮ ವೈಯಕ್ತಿಕ ಮನೆಯಲ್ಲಿರೋ ಬೋರ್ವೆಲ್ಲಲ್ಲಿಯೂ ನೀರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಅಂಜಿಕ್ಕೆ ಸ್ಟಾರ್ಟ್ ಆಗಿದ್ಕಿ, ಹೆಂಗಪ್ಪ ಇದು ಅಂತ. ನನಗೇನಂದರೆ, ನೀರು ಎಷ್ಟೇ ದೂರದಿಂದ ತೊಗೊಂಡು ನಾನು ಬರುತ್ತೇನೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ನೀರನ್ನು ವೇಸ್ಟ್ ಮಾಡ್ತಾರೆ. ಏಕೆಂದರೆ ನೋವಿಲ್ಲದೆ ನೀರು ನಿಮ್ಮ ಮನೆಯಲ್ಲಿ ಬಂದು ತಲುಪುತ್ತೆ, ಹೌದಲ್ವಾ? ಸರ್ಕಾರ ಕಡೆಯಿಂದ ಬಹಳಷ್ಟು ಈ ಒಂದು ಸೌಲಭ್ಯಗಳು ಬಂದಿದೆ. ಸೊ ಸ್ನೇಹಿತರೆ, ಆ ನೋವಿಲ್ಲದ ನೀರು ನಿಮ್ಮ ಕಡೆ ಬಂದಿದೆ ಅಂದರೆ ನಿಮಗೆ ಅದರ ಒಂದು ಬೆಲೆ ಗೊತ್ತಿರುವುದಿಲ್ಲ. ಬರಾಬರ ಬಸ ಬಸ ಬಸ ಬಸ ನೀರನ್ನು ವೇಸ್ಟ್ ಮಾಡ್ತೀರಿ. ನಾನು ಅದಕ್ಕೆ ಹೇಳಿದೆ, ಒಂದು ಕೊಡ ನೀರು ಹೊತ್ತು ತೊಗೊಂಡು ಬನ್ನಿ, ನೀವು ಒಂದು ಹನಿ ನೀರು ವೇಸ್ಟ್ ಮಾಡುವುದಿಲ್ಲ. ಸೊ ಯಾವ ದಿನ ನೀವು ಒಂದು ಕೊಡ ನೀರು ತುಂಬ್ಕೊಂಡು ಬರ್ತೀರಿ, ಒಂದು ಹನಿ ನೀರು ವೇಸ್ಟ್ ಮಾಡುವುದಿಲ್ಲ. ಇದು ನಿಮ್ಮ ಮಕ್ಕಳಿಗೂ ಹೇಳಿ, ನೀವು ಪಾಲಿಸಿ. ಆ್ಯಂಡ್ ನಿಮ್ಗೆ ಗೊತ್ತಾ ಆತ್ಮೀಯ ಸ್ನೇಹಿತರೆ, ನಿನ್ನೆಲ್ ಮೊನ್ನೆ ಈ ನಮ್ಮ ಜಿಮ್ ವ್ಯಾಯಾಮಗಳಲ್ಲಿ ಒಂದು ಫಾರ್ಮರ್ಸ್ ವಾಕ್ ಅಂತ ಬಹಳ ಟ್ರೆಂಡಿಂಗ್ ಆದ ವ್ಯಾಯಾಮ ಅಂತ್ರಿಪ್ಪ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಲೆ ಬಗ್ಗಿಸಿಯೇ ಮೊಬೈಲ್ ತೆಕ್ಕಾಡ್ಕೊತ್ಕೊಂಡಿರ್ತಾರೆ, ಅದು ಹಂಪ್ ಆಗ್ತಾ ಇದೆ ರೀ. ಎಸ್, ನಿಮ್ಮ ಪಾಶ್ಚರು ಖರಾಬ್ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಫಾರ್ಮರ್ಸ್ ವಾಕ್ ಬಹಳ ಟ್ರೆಂಡ್ ಆಗಿದೆ. ನಾನಂದ ಏನಿರ್ಬೋದು ನೋಡೋಣ ಅಂದ್ರೆ, ಬಾಲ್ಯದಿಂದ ಹಿಡಿದು ಇದನ್ನ ನಾವು ಮಾಡ್ತಾ ಬಂದಿದ್ದೇವೆ. ಏನ್ ಹೇಳ್ರಿ ಆತ್ಮೀಯರೇ, ಎರಡೂ ಕೈಯಲ್ಲಿ ವಜನ್ ಹಿಡಿಯೋದು, ನಡೆಯುವುದು ಇದನ್ನ ನಾವು ಮಾಡ್ತಿದ್ದಿರ್ಕಿಲ್ಲೇನ್ರಿ. ದೂರಿಂದ ಎರಡು ಕೊಡ ನೀರನ್ನ ತಗೊಂಡು ಬಂದ್ರ ಅದ ಫಾರ್ಮರ್ ವಾಕ್ ರೀ. ಎಲ್ಲಕ್ಕೂ ಹೆಸರಿಟ್ಟಾರ್ರಿ. ಬಾವಿ ನೀರು ಜಗ್ಗುದಕ್ಕೂ ಒಂದು ಹೊಸ ಹೆಸರು ಇಟ್ಟು ಅದಕ್ಕೆ 1,00,000 ರೂಪಾಯಿ ಮಷಿನ್ ತಯಾರು ಮಾಡ್ಯಾರ ರೀ ಫಾರಿನ್ಯಾಗ. ಅದ್ ನೋಡಕ್ ಹೋದ್ರೆ ನಾನಂದ ಇದ್ ಬಾವಿ ನೀರು ಜಗ್ಗುದ ಎಕ್ಸಸೈಸ್ ಆಯ್ತಲ್ರಿ. ಸೊ ಅಪ್ಪರ್ ಬಾಡಿ ಎಕ್ಸಸೈಸು ಆಗುತ್ತೆ. ಸೊ ಆತ್ಮೀಯರೇ, ಎರಡು ಕೊಡ ನೀರನ್ನ ನೀವು ತಗೊಂಡು ಬಂದ್ರೆ ನಿಮ್ ದೃಶ್ಯ ಗೊತ್ತಾಯ್ತಲ್ರಿ, ಯಾರು ನೀರು ತುಂಬಿರ್ತಾರ ಅವ್ರು ಗೊತ್ತು. ಎರಡೂ ಕೊಡ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬಂದು ನಿಮ್ಮ ಬ್ಯಾರಲ್ಲು ನಿಮ್ಮ ಟಾಕಿನೋ ಆ ಥರ ತುಂಬ್ತೀರಲ್ರಿ, ಹಾ, ಅದಕ್ಕೆ ಫಾರ್ಮರ್ಸ್ ವಾಕ್ ಅಂತಾರೆ. ಅದು ನಿಮ್ಮ ಬಾಡಿ ಪೋಶ್ಚರಿಗೆ ಉತ್ತಮವಾದ ವ್ಯಾಯಾಮ. ನೋಡ್ರಿಪ್ಪ ನೋಡ್ರಿ, ಎಲ್ಲ ನಮ್ದೇಯ. ಸೊ ಹಳೆ ಪದ್ಧತಿ

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ

0: ಸಿಸಿಟಿವಿ ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ವೇಣುಧ್ವನಿಯ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನನಗೆ ಗೊತ್ತು, ಆ್ಯಪ್ನಲ್ಲಿ ಕೇಳ್ತಿರೋ ಸ್ನೇಹಿತರಿಗೆ ಒಂದೇ ರಿಕ್ವೆಸ್ಟು, ತಮ್ಮ ತಾಳ್ಮೆ ಹಿಂಗೆ ಇಟ್ಟಿರಿ, ಮಳೆ ರಾಯ ಬರ್ತಾನಲ್ಲ ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಮೇಲೆ ತೆಳಗಾದ ರಪ್ ಅಂತ ಟ್ರ್ಯಾಕ್ ಚೇಂಜ್ ಆಗಿ ಹಿಂದಿನೂ ಪ್ರಸಾರ ಆಗುತ್ತೆ. ಶೀತಲ್ ಅವರು ಎಷ್ಟು ಚೆನ್ನಾಗಿ ಅವರು ಒಂದು ಫೋಟೋನ ಕಳಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಳೆ ನೀರನ್ನು ಸಂಗ್ರಹಿಸ್ತಾರೆ. ಮಳೆ ಬರ್ತಾ ನೀರು ಬರಲ್ಲ ಅಂತ ಸೇವ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇವರು. ನೀರು ಇದಕ್ಕೆ ಜೋಪಾನವಾಗಿ ಸೇವ್ ಮಾಡಿದರೆ ನೀರು ಕಡಿಮೆನೇ ಆಗುವುದಿಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಶೀತಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶೀತಲ್ ಅವರೇ, ನಿಮ್ಮ ಹಾಡು ಭಾಳ ಚೆನ್ನಾಗಿದೆ, ಭಾಳಷ್ಟು ಜನ ಕೇಳೋದಿಲ್ಲ. ಕವಿತೆ ಕವಿತೆ ವಾಟ್ ಅ ಬ್ಯೂಟಿಫುಲ್ ಸಾಂಗ್, ಅದು ಬರುತ್ತೆ ಆ ಗ್ಯಾಪ್ನಲ್ಲಿ. ನಮ್ಮ ಶುಭ ಬಾಡಹಳ್ಳಿ ಅವರು ಕೃಷ್ಣ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಪ್ರೀತಿಯ ಕೃಷ್ಣ ಅಂದರೆ ವಿನಾಯಕ್ ಡವ್ಲಿ ಅವರು, ಅವರ ಪ್ರೀತಿಯ ಗಂಡನಿಗೋಸ್ಕರ ಈ ಒಂದು ಸುಮಧುರವಾದ ಗೀತೆ. ನೀನು ಬಂದ ಮೇಲೆ ತಾನೇ ಈ ಗೀತೆಯನ್ನು ನಾನು ಅವರ ಗಂಡನಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನನಗೇನು ಖುಷಿ ಅಂದರೆ, ಇಂಥ ಒಂದು ತಾಳ್ಮೆ ಇಲ್ಲದ ಕಾಲದಲ್ಲಿ, ಎಸ್ ಆತ್ಮೀಯ ಸ್ನೇಹಿತರೆ, ತಾಳ್ಮೆ ಇಲ್ಲದ ಕಾಲದಲ್ಲಿ ನನ್ನ ವೇಣುಧ್ವನಿಯ ಕುಟುಂಬದ ಸ್ನೇಹಿತರು ಯಾರು ಆ್ಯಪ್ನ ಮುಖಾಂತರ ಕೇಳ್ತಿರ್ತಾರೆ, ಏನೇ ಸಮಸ್ಯೆ ಆದ್ರೂ ತಾಳ್ಮೆಯಿಂದ ಇರ್ತಾರೆ, ಮೆಸೇಜು ಮಾಡ್ತಾರೆ. ನಂಗೆ ಬೇಜಾರಾಗೋದಿಲ್ಲ ಆತ್ಮೀಯ. ನನಗೊಂದೇ ಡೌಟ್ ಏನಂದ್ರೆ, ಕೋಪ ಮಾಡ್ಕೋತಿರೋ ಏನು ಅಂತ. ಇಲ್ಲ, ನೀವು ಪ್ರೀತಿಯಿಂದ ಇರ್ತೀರ. ಧನ್ಯವಾದ ಆತ್ಮೀಯ ಸ್ನೇಹಿತರೆ, ಈ ತಾಳ್ಮೆಗೆ ನನ್ನ ಕಡೆ ಶಬ್ದನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದಿರಿ. ಯಾರಪ್ಪ ಕರೆ ಮಾಡಿದರು? ರೇಣುಕಾ ಕಾಮ್ಕರ್ ಅವರು. ಇವರ ಹೆಸರು ದೇವಿಯ ಹೆಸರು, ಸುಳ್ಳು ಹೇಳುವುದಿಲ್ಲ. ಯಾವುದೇ ಒಂದು ಟ್ರಕ್ಕು ನಿನ್ನೆ ಶನಿವಾರ ಒಳ್ಳೆ ಮಳೆ ಬರ್ತಾ ಇತ್ತಲ್ರಿ, ನಾನು ನಮ್ಮ ಮಮ್ಮಿಗೆ ಪಿಕ್ ಮಾಡಿ ವಾಪಸ್ ಬರುವಾಗ ಒಂದು ಟ್ರಕ್ ಮೇಲೆ ರೇಣುಕಾ ದೇವಿ ಪ್ರಸನ್ನ, ರೇಣುಕಾ ದೇವಿ ಪ್ರಸನ್ನ ಅನ್ನೋ ಫೋಟೋ ಏನು ಮದ್ದಿಗೆ ಹಚ್ಚಿರ್ತಾರೆ ನೋಡ್ರಿ, ದೇವಿ ಎಲ್ಲ ಮಂದ ನೆನಪಾಗೋರು ನಮ್ಮ ರೇಣುಕಾ ಕಾಮ್ಕರ್ ಅವರು. ಹಿಂಗಿದೆ ನೋಡ್ರಿಪ್ಪ, ಯಾವುದೇ ಟ್ರಕ್ಕು ಯಾವುದೇ ಒಂದು ಗಾಡಿ ಮೇಲೆ ರೇಣುಕಾ ದೇವಿ ಪ್ರಸನ್ನ ಅಂತ ನೋಡಿದ್ರೆ ಪೈಲ ನೆನಪಾಗೋದು ನಮ್ಮ ವೇಣುಧ್ವನಿಯ ರೇಣುಕಾ ಕಾಮ್ಕರ್ ಅವರು. ಸೊ ಸ್ನೇಹಿತರೆ, ಹೆಸರಲ್ಲಿಯೇ ಇದೆ ದೇವಿಯ ಹೆಸರು, ಅಂಥ ದೇವಿಯ ಹೆಸರಿರೋ ರೇಣುಕಾ ಕಾಮ್ಕರ್ ಅವರು ಕುಣಿದು ಕುಣಿದು ಮಾರೆ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ತೊಗೊಂಡು ಬಂದಿದ್ದೀರಾ ಮಂಜುನಾಥರೇ ಅಂತ ಹೇಳಿ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯರೇ, ತಾವು ಕೂಡ ಭಾಗವಹಿಸಿ 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಅಂಬಿಕಾ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಒಂದು ಒಳ್ಳೆ ಗೀತೆ, ಏನ್ ಗೀತೆ, ಒಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡ್ಗಾವಿಯವರ ಗೀತೆ ರೆಡಿಯಾಗಿದೆ. ಮೂರು ಜನ್ಮ ಚಿತ್ರದ್ದು ಎಸ್ ಪಿ ಬಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಗೀತೆ. ಈ ಗೀತೆ ಆದ ತಕ್ಷಣ ಎಸ್ ಪಿ ಬಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಳಿ ಚಳಿ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ವಿನೋದ್ ಅವರು. ಸೊ ಸ್ನೇಹಿತರೆ, ಮತ್ತೆ ಯಾರ್ಯಾರು ಇನ್ನೇನು ಗೀತೆ ರಿಕ್ವೆಸ್ಟ್ ಮಾಡಿದರೆ ಬನ್ನಿ ನೋಡೋಣ. ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರೋವರು ನಮ್ಮ ಯೋಗೇಶ್ ಅವರು, ಎಸ್ ದಿನೇಶ್ ಅವರು, ಸಾರಿ ಕ್ಷಮಿಸಿ ದಿನೇಶ್ ಅವರು ರಿಕ್ವೆಸ್ಟ್. ಬಹುದಿನಗಳ ನಂತರ ನಿಜ ಹೇಳುವೆನು ಅಮ್ಮ, ಎಸ್ ಈ ಒಂದು ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದರೆ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ಹಿರಿಯ ನಟಿ ಅಂಬಿಕಾ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ. ವೀರ್ ಅನ್ನೋರು ರಥಸಪ್ತಮಿ ಇಲ್ಲ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವೀರವರೇ ಅಥವಾ ನಮ್ಮ ಅಂಬಿಕಾ ಅವರು, ಹಿರಿಯ ನಟಿ ಅಂಬಿಕಾ ಅವರು, ಅವರು ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿ. ನೋಡಿ, ನಮ್ಮ ಸುವರ್ಣ ಅಡಿಗೆ ಅವರು ಆಲೋಚನೆ ಅನ್ನೋ ಗೀತೆ, ರೋಮಿಯೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಈ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬರುತ್ತೆ. ವಿಜಯ್ ಕುಮಾರ್ ಬಸ್ಮಿ ಅವರು ನಿಮಗೆ ಬೇಕಾದ ಅಂಬಿಕಾ ಅಭಿನಯಿಸಿರುವ ಚಿತ್ರದ ಒಂದು ಹಾಡನ್ನು ರಿಕ್ವೆಸ್ಟ್ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಅರಳಿದೆ ತನುಮನ ಅನ್ನೋ ಒಂದು ಒಳ್ಳೆ ಗೀತೆ, ಅಪೂರ್ವ ಸ್ವಂಗಮ ಅನ್ನೋ ಚಿತ್ರದ್ದು. ಸೊ ಸ್ನೇಹಿತರೆ, ಅವ್ರಿಗೋಸ್ಕರ ಹಾಡು. ಸೊ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ನ ಮುಂದಿನ ಲೈನಪ್ ಹೀಗಿದೆ. ನೀ ಬಂದರೆ ಅನ್ನೋ ಗೀತೆ ಈಗ, ಇದಾದ ತಕ್ಷಣ ಚಳಿ ಚಳಿ, ಅದಾದ ತಕ್ಷಣ ಸರಿಯಾಗಿ ನೆನಪಿದೆ, ಅದಾದ ತಕ್ಷಣ ಕವಿತೆ ಕವಿತೆ, ತದನಂತರ ಮಳೆಯಲ್ಲಿ ಜೊತೆಯಲ್ಲಿ, ಅದಾದ ತಕ್ಷಣ ಕುಣಿದು ಕುಣಿದು ಬಾರೆ, ಆಹಾ ಜೋರು ಮಳೆ ಬರಾಕತ್ತದ ಹೊರಗಡೆ, ಅದಾದ ತಕ್ಷಣ ನಿಜ ಹೇಳುವೆನು, ಅದಾದ ತಕ್ಷಣ ಅರಳಿದೆ ತನುಮನ, ಅದಾದ ತಕ್ಷಣ ಆಲೋಚನೆ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಕಾಣದಂತೆ ಮಾಯವಾದನು, ಎಸ್ ಆಲ್ ರೈಟ್ ಪ್ರಸಾರ ಮಾಡುತ್ತೇನೆ. ಇರಲಿ ವೀರವರೇ, ಯಾಕೆ ಸಾರಿ ಅಂತೀರ, ಅಯ್ಯಯ್ಯೋ ಏನು ತಪ್ಪಾಗಲಿಲ್ಲ. ಸೊ ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಅಂಬಿಕಾ ಅವರು ಅಂತ ಹೇಳಿದೆ, ಇನ್ನು ಒಂದು ಮೂರು ಸೀಟ್ ಉಳಿದದ್ರಿ, ಅದನ್ನು ತುಂಬಿಸ್ಕೊಳ್ಳೋಣ. ಮಸ್ತ್ ಬೈಕಿ ಈ ಮಳೆಯಲ್ಲಿ ಎಂಜಾಯ್ ಮಾಡೋಣ ಉತ್ತಮ ಗೀತೆಗಳನ್ನು. ಆ್ಯಪ್ನ ಮುಖಾಂತರ ಕೇಳ್ತಿರೋ ನನ್ನ ಸ್ನೇಹಿತರಿಗೆ ನಿಮ್ಮ ತಾಳ್ಮೆಗೆ ಮತ್ತೆ ಮತ್ತೆ ಧನ್ಯವಾದ. ಏನಾದರೂ ಸಮಸ್ಯೆ ಆಗಿದ್ರೆ ನನ್ನ ಕಡೆಯಿಂದ ಇನ್ನೊಮ್ಮೆ ಕ್ಷಮೆ, ಏಕೆಂದರೆ ಇಂಥ ಮಳೆಯಾಗಿ ಆಗ್ತಿರುತ್ತೆ. ಸೊ ಬಾವಿ ನೀರು ಜಗ್ಗೋ ಆ ವ್ಯಾಯಾಮದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತ ಪೂಜಾ ಅವರು ಮೆಸೇಜನ್ನು ಮಾಡಿದರೆ, ನನ್ನ ಜೀವನದಲ್ಲಿ ನಾನು ಬಾವಿ ನೀರೇ ಜಗ್ಲಿಲ್ಲ, ನಮ್ಮ ತಂದೆಯವರು ಜಗ್ಗಿದ್ದಾರೆ. ನೋಡಿ, ಏನೋ ಮಿಸ್ ಮಾಡಾಕತ್ತೀರಿ, ನನಗೆ ಬೇಜಾರಾಗುತ್ತೆ ಇತ್ತೀಚಿನ ಈ ಮಕ್ಕಳಿಗೆ, ಅಂದರೆ ಯುವಕ ಯುವತಿಯರಿಗೆ ಅಥವಾ ಯಾರಾದರೂ ಈಗಿನ ಮಕ್ಕಳಿಗೆ ಈ ಒಂದು ಹಳೆ ಬಾವಿಗಳೇ ಇಲ್ಲರಿಪ್ಪ, ಬಾವಿ ಹುಡುಕಾಡ್ಬೇಕ್ರಿ. ಈಗ ನಮ್ಮ ಊರಾಗೂ ಬಾವಿ ಭಾಳ ಅಪರೂಪ ಆಗಿಬಿಟ್ಟಿದೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಎಲ್ಲಿಯಪ್ಪ ಇವ್ರಿಗೆ ಹೆಂಗೆ ಆ ಅನುಭವ ಕೊಡಿಸೋದು? ಈಗೆಲ್ಲ ಜಿಮ್ನ್ಯಾಗ ಬಂದುಬಿಟ್ಟವ್ರಿ, ಬಾವಿ ನೀರು ಜಗ್ಗೋ ವ್ಯಾಯಾಮದ ಒಂದು ಏನಂತಾರೆ ಮಷಿನ್. ಸೊ ಆತ್ಮೀಯರೇ, ಆ ಬಾವಿ ನೀರನ್ನು ಜಗ್ಗೋ ಗಮ್ಮತ್ತೇ ಗಮ್ಮತ್ತು. ನಮ್ಮದು ಊರಾಗಿ ಬಾವಿ ಎಲ್ಲಿ ಹುಡುಕಾಡ್ಬೇಕ್ರಿ, ನಾ ಬಾವಿನೇ ಇಲ್ಲ. ಎಲ್ಲ ಬಾವಿಯನ್ನು ಮೋಟರ್ ಹಾಕಿ ಬೋರ್ ಮಾಡಿ ನಾಲ್ಕು ನಳ ಹಚ್ಚಿಬಿಟ್ಟಾರ್ರಿ. ನಾವು ವಾಪಸ್ ಆ ಪದ್ಧತಿಗೆ ಹೋದ್ರೆ ಭಾಳ ಮಜಾ ಬರುತ್ತೆ. ಏಕೆಂದರೆ ನಾನು ಹೇಳಿದ್ನಲ್ಲ, ಕೊಡದ ನೀರು ಎರಡು ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬಂದು ನಾವು ನಮ್ಮ ನಮ್ಮ ಮನೆ ತಲುಪಿ ನೀರು ತುಂಬ್ತೇವೆ ನೋಡ್ರಿ, ಅದಕ್ಕೆ ಒಂದು ಫಾರ್ಮರ್ ವಾಕ್ ಅಂತ ಹೇಳಿ ವ್ಯಾಯಾಮ ಆಗಿಬಿಟ್ಟಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲ ರೀತಿಯ ವ್ಯಾಯಾಮ ವಾಪಸ್ ಈ ಫಾರಿನರ್ ಕಂಡು ಹಿಡಿದು ನಮಗೆ ಕೊಡಾಕತ್ತಾರ್ರಿ ಮಷೀನಾಗಿ ಜಿಮ್ನಾಗೆ. ನಾವು ಯಾಕೆ ನಮ್ಮ ಹಳೆ ಪದ್ಧತಿಯನ್ನು ಬಿಡ್ತಾ ಇದ್ದೇವೆ ಅನ್ನೋ ಒಂದು ಬಹಳ ದುಃಖದ ವಿಚಾರ. ನಾನೇ ಹೇಳಿದ್ನಲ್ರಿ, ಈ ಪರಿಶಿ ಒರೆಸೋದೇನು ಇರುತ್ತೆ ನೋಡ್ರಿ, ಆ ಕಟಗಿ ಇಲ್ಲದೆ ನೀವು ಕೂತ್ಕೊಂಡು ನಾವು ಪರಿಶಿ ಒರೆಸ್ತಿದ್ದು ಆತ್ಮೀಯ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕಟಗಿಗಳು ಬಂದುಬಿಟ್ಟಿದೆ. ನಿಮಗೆ ಒಂದು ಮಾತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ಹೊರಗಿನ ದೇಶದವರು ಅಥವಾ ನಿಮಗೆ ಚೈನಾದಿಂದ ಬಂದಿತ್ತು, ನನಗೂ ಗೊತ್ತಿಲ್ಲ ಕಟಗಿ ಎಲ್ಲಿಂದ ಕಂಡು ಹಿಡಿದಿದ್ರು. ಬೇಸಿಕಲಿ ನಿಮಗೆ ಹೇಳ್ತೇನೆ, ನಾವು ಹಚ್ಚೋ ಕಾರ್ತಿಕ್ ಬುಟ್ಟಿನೂ ಚೈನಾ ಕಡೆಯಿಂದ ಬರಾಗದದು ಆತ್ಮೀಯರೇ. ಈ ಚೈನೀಸ್ ಏನಿದ್ದಾರೆ ನೋಡ್ರಿ, ನಮ್ಮನ್ನು ಎಲ್ಲ ಸೌಲಭ್ಯ ಕೊಡುವಂತಹ ಸಾಮಾನು ಮಷೀನು ಕಂಡು ಹಿಡಿತಾರೆ. ಆದರೆ ಅವರು ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ಅವರು ಫಿಟ್ ಆಗಿದ್ದಾರೆ. ನನ್ನ ರಿಕ್ವೆಸ್ಟ್ ಏನು, ವಾರದಲ್ಲಿ ಒಮ್ಮೆ ಎರಡು ಸಲ ನೀವು ಪರಿಶಿಯನ್ನು ನಿಮ್ಮ ಕೈಲೇನ ಒರೆಸ್ರಿ, ಆದರೆ ಮಾತ್ರ ಮಂಜು ಹೇಳ್ಯಾನಂತ ಪರಿಶಿ ಒರೆಸಾಕ ಸ್ಟಾರ್ಟ್ ಮಾಡಿ ಬೆನ್ನು ನೋವು ತೊಗೊಂಡು ಕುಂತು ನನಗೆ ಬೈಯಾಕೆ ಹೋಗ್ಬೇಡ್ರಿ, ಆರಾಮ್ಸೆ ಮಾಡ್ರಿ. ಹಾಂ, ಬಾವಿ ಇರೋ ಬಾವಿ ಎಲ್ಲರೂ ಇದ್ರೆ ಹೋಗಿ ಒಂದ್ಸಲ ಬಾವಿ ನೀರು ಜಗ್ಗಿ ನೋಡಿ, ಎರಡು ಕೂಡ ನೀರು ತುಂಬಿ ತೊಗೊಂಡು ಬನ್ರಿ. ಒಂದು 10-20 ಮೀಟರ್ ದೂರಿರೋ ಒಂದು ನಿಮ್ಮ ಮನೆ ಕಡೆ ಇರೋ ಆ ಒಂದು ಬೋರ್ ಇರ್ಬೋದು, ಅಲ್ಲಿಂದ ನೀರನ್ನು ತುಂಬಿಕೊಂಡು ಕೊಡದಲ್ಲಿ ಎರಡೂ ಕೈಯಲ್ಲಿ ಹಿಡ್ಕೊಂಡು ಆರಾಮ್ಸೆ ನಡ್ಕೊಂಡು ಬನ್ನಿ, ಅದೇ ಉತ್ತಮ ವ್ಯಾಯಾಮ. ಸೊ ಸ್ನೇಹಿತರೆ, ಭಾಳ ಒಳ್ಳೇದನ್ಸುತ್ತೆ, ಬರಲಿ. ಒಳ್ಳೊಳ್ಳೆ ಗೀತೆಗಳು ಕಾಯ್ತಾ ಇದೆ ನಿಮಗೋಸ್ಕರ, ನನ್ನ ಮಾತು ನಿಲ್ಲಿಸ್ತೇನೆ, ಹಾಡನ್ನು ಕೇಳಿ ಮಜಾ. ವಾಟ್ಸಪ್ ಮೆಸೇಜ್ ಭಾಳಷ್ಟು ಜನ ಮಾಡ್ಯಾರ, ಆರಾಮ್ಸೆ ಈ ಹಾಡಾದ ಕೂಡಲೇ ಹೇಳ್ತೇನೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಕ್ರವ್ಯೂಹ ಚಿತ್ರದ್ದು ಗೀತೆ ರೆಡಿ ಆಗಿದೆ. ವೀರವರು ಏನು ಹೇಳತ್ತಾರ, ಬಾವಿ ನೀರು ಜಗ್ಗೋದು, ಬೋರ್ ಹೊಡೆಯೋದು ಅಂದರೆ ಬಾಡಿ ಬಿಲ್ಡಿಂಗ್ ಒಂದು ವ್ಯಾಯಾಮ ಇತ್ತು ರೀ. ನಿಜ ರೀ, ನಿಜ ಒಂದು ಬೋರ್ ಇತ್ತು ನೆನಪಿದ್ರೆ ಆತ್ಮೀಯ ಸ್ನೇಹಿತರೆ, ನಾನು ಎಷ್ಟೋ ಬಾರಿ ಹೇಳಿದ್ದೆ, ಅಲ್ಯೂಮಿನಿಯಂ ಅಂದರೆ ಅದು ಒಂದು ದೊಡ್ಡ ಲಿವರ್ ಇದು ಖರ್ ನನಗಿನ್ನೂ ಬಾಯಲ್ಲಿ ನೀರಿನ ರುಚಿ ಇದೆ ಆತ್ಮೀಯ ಸ್ನೇಹಿತರೆ. ಫಸ್ಟ್ ಕ್ಲಾಸ್ ಆಟ ಆಡವ್ರಿ ರೀ. ಬಿಸಿಲಾಗ ಅಲ್ಲಿ ಹೋಗಾವ, ಸ್ವಲ್ಪ ಮಣ್ಣು ಕೈಯಾಗಿ ತೊಗೊಂಡು ಕೈಯನ್ನು ತಿಕ್ಕಿ ಅದನ್ನು ಇನ್ನೊಂದು ದೋಸ್ತಕ್ಕೆ ತೋರ್ಸವ್ ನೋಡೋ ದೋಸ್ತ ಬೆಳ್ಳಗಾಗೈತ್ಲ, ಹಾಂ ಈಗ ನಡಿ ನೀರು ಕುಡಿಯೋಣ, ನೀವು ಹೊಡಿ ನಾ ಕುಡಿತೇನೆ. ಅದಕ್ಕೆ ಬಾಯಿ ಹಚ್ಚಿ ನೀರು ಕುಡವ್ರಿ, ಅದ್ರದ್ದ ಒಂದು ಟೇಸ್ಟ್ ಈಗಿಂದ ಯಾರೋ ಯುವಿ ಪೂವಿನಾಗ ಬರುವುದಿಲ್ಲ ಆತ್ಮೀಯ ಸ್ನೇಹಿತರೆ. ಯಾರು ಅದನ್ನು ಕುಡ್ದಾರ ಬಾಯಾಗ ನೀರು ಬಂತು ನೋಡ್ರಿ, ಆ ನೀರಿನ ಟೇಸ್ಟ್ ಇನ್ನೂ ಬಾಯಲ್ಲಿದೆ. ಆ ಗೆಳೆಯನಿಗೆ ನಾನು ಆಟ ಆಡ ಆದ ತಕ್ಷಣ ಒಂದು ಗೆಳೆಯ ಬೋರ್ ಹೊಡ್ಯಾವ, ಇನ್ನೊಂದು ನಾನು ಅಲ್ಲಿ ಹೋಗಿ ಬಾಯಿ ಹಚ್ಚಾವ. ಅದ್ರಗಿಂತ ಮುಂಚೆ ಕೈ ತೊಳ್ಕೊಳ್ಳಿದ್ರಿ, ಹಸಿ ಮಣ್ಣು ತೊಗೊಂಡು ಕೈ ಕಚ್ ಕಚ್ ಕಚ್ ಕಚ್ ಕಚ್ ಅಂತ ತಿಕ್ಕವ್ರ, ಮಣ್ಣಿಲ್ಲಂದ್ರೆ ಅಲ್ಲಿ ಏನಾದರೂ ಒಂದು ಗ್ವಾಡಿಗೆ ತಿಕ್ಕಿ ಸ್ವಲ್ಪ ನೀರು ತೊಗೊಂಡು ಕೈ ತೊಳ್ಕೊಂಡು ಅವನಿಗೆ ತೋರ್ಸವ್ರನ್ನ ಸ್ಕ್ಯಾನ್ ಮಾಡೋ ದೋಸ್ತ್, ಕೈ ಬೆಳಗಾಗಿತ್ಲ ತೊಳೆದಂಗೆ ಆತು ನಡಿ ರೈಟ್. ನಾವು ಹಿಂಗೆ ಮಾಡೋರಿ ಆತ್ಮೀಯ ಸ್ನೇಹಿತರೆ, ಎಲ್ಲ ಒಳ್ಳೆ ನೆನಪು. ನನಗೆ ಬೇಜಾರು ಏನಂದರೆ ಇತ್ತೀಚಿನ ಈಗಿನ ಮಕ್ಕಳು ಇದನ್ನೆಲ್ಲ ಅನುಭವಿಸ್ತಾ ಇಲ್ಲಲ್ಲೋ ಅನ್ನೋ ಬೇಜಾರು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಎಸ್ ಟೆಕ್ನಾಲಜಿ ಬೇಕು ಇಲ್ಲಂತ ಇಲ್ಲ, ಆದರೆ ದೇಹ ಅಲ್ಗಾಡಿಸೋ ಅಂಥ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಸೊ ನಾವು ಇದನ್ನೆಲ್ಲ ಮಾಡ್ತಿದ್ವಿ. ಆ್ಯಂಡ್ ಆಮೇಲೆ ಆತ್ಮೀಯ ಸ್ನೇಹಿತರೆ, ಇದು 9th-10th ಮಟ್ಟ ಎಲ್ಲ ಬಾವಿಗಳು ಮುಚ್ಚಿ ಬೋರ್ ಅನ್ನೋದು ಸ್ಟಾರ್ಟ್ ಆತು ನೋಡ್ರಿ. ಅಂದ್ರೆ ಒಂದು ಟಾಕಿ ಹಾಕೋರು, 4 ನಳ ಹಚ್ಚವ್ರು, ಆ 4 ನಳದ ಕಡೆ ನಾನು ನನ್ನ ಬಾಲ್ಯದ ದಿನಗಳಲ್ಲಿ 30 ಮನೆಗೆ ಒಂದು ನಳ, ಪ್ರಾರಂಭಿಕ ದಿನಗಳಲ್ಲಿ ಒಂದು ನಳ ಆತ್ಮೀಯ ಸ್ನೇಹಿತರೆ, ಆ ನಳಕ್ಕೆ 30 ಮನೆಗಳು, ಒಬ್ಬೊಬ್ಬರ ಮನೆ 4 ಕೊಡ. ಆ 4 ಕೊಡ ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಬಾಟ್ಲಿನೂ ಹಾಕಿದ್ರೆ ಒದ್ರಾಡವ್ರಿ ನಾವೆಲ್ಲ. ಆಮೇಲೆ ಕುತೂಹಲ ಏನಂದರೆ, ಯಾರು ಮೊದಲು ಹೋಗಿ ನೀರು ತುಂಬಕ್ಕೆ ಚಾಲು ಮಾಡ್ತಾರೋ ನೋಡ್ರಿ, ಅವರು 4 ಕೊಡ ಭಾಳ ಜಲ್ದಿ ತುಂಬುದ್ರಿ ಆತ್ಮೀಯರೇ. ಈಗ ನಾನು 10th ಲೈನಿಗೆ ಹೋಗಿ ನಿಂತೇನಂದ್ರೆ ನನಗೆ ನೀರು ಕಮ್ಮಿ ಬರೋಕ್ಕೆ ಚಾಲು ಹಾಕಿತ್ತು, ಒಂಥರ ಡಿಮೋಟಿವೇಟ್ ಆಗಿ ಹೋಗಿದ್ನಿ ರೀ. ಜಲ್ದಿ ಓಡೋ ಹೋಗಿದ್ದು ರೀ ನಾವು, ನೀರು ಬಂದೇ ತನ್ನ ಇನ್ನೊಬ್ರಿಗೆ ಹೇಳೋಕ್ಕಿಂತ ಮುಂಚೆ ಅವ್ರು ಯಾರು ಫಸ್ಟ್ ಹೋಗಿರ್ತಾರೆ ನೋಡ್ರಿ, 10 ಕೊಡ ತುಂಬ್ಕೊಂಡಿರ್ತಾರೆ ರೀ. ಯಾಕಂದರೆ ಯಾರೂ ನೋಡೋಂಗಿಲ್ಲ, ಪಟ್ ಪಟ್ ಪಟ್ ಪಟ್ ತುಂಬ್ಕೊಂಡು ಬಿಡ್ತಿದ್ರು ರೀ. ಆ ಒಂದು ಕಾಂಪಿಟೀಷನ್ ಐತ್ರಿ ಆತ್ಮೀಯ ಸ್ನೇಹಿತರೆ. ಈಗ

ಎಲ್ಲ ಕಡೆ ನೀರು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದೆ. ಇಂಥ ಒಂದು ಸಮಯದಲ್ಲಿ ಆ ನೀರಿನ ಮಹತ್ವನೇ ಗೊತ್ತಾಗ್ತಾ ಇಲ್ಲ ಆತ್ಮೀಯ ಸ್ನೇಹಿತರೆ. ನಾನೇ ಹೇಳಿದ್ನಲ್ಲ, ಒಂದು ಬಕೆಟ್ ನೀರು ಬರೇ ಒಂದು ಕೈ ಕಾಲು ತೊಳ್ಕೊಳಕ್ಕೆ ಹೇಳುವಾಗ ಕೈ ಮೈ ಜುಮ್ ಅನ್ನುತ್ತೆ, ಕೋಪ ಬರುತ್ತೆ ಕೋಪ. ಸೊ ನಮ್ಮ ಶೀತಲ್ ಅವ್ರು ಏನು ಹೇಳ್ತಾರೆ ನೋಡ್ರಿ, ಬಕೆಟ್ ಒಂದ್ಸಲ ಬಿಟ್ಟಿದ್ರಂತೆ ಬೆಳಗಾವಿಯಲ್ಲಿ, ಬಾವಿ ನೀರು ಜಗ್ಯಾರ, ಬಕೆಟ್ ಬಿಟ್ಟಾಕ್ ಹೋಗಿ ಬಕೆಟ್ ಕಟ್ ಆಗಿ ಬಯಸ್ಕೊಂಡಾರಂತ್ರಿ. ಸೊ ನಾನು ಆದ ಗದ್ಲ ಮಾಡೇನು ಕೇಳ್ಕೊರಿ, ಆ ಅಲ್ಯೂಮಿನಿಯಂ ಕೂಡ ಏನೈತೆ ನೋಡ್ರಿ ಆತ್ಮೀಯರೇ, ಅದನ್ನು ನಾ ಬಾವ್ಯಾಗ ಬಿಟ್ಟಿನ್ರಿ, ಗಟ್ಟಿ ಕಟ್ಟಿದ್ದಿರ್ಕಿಲ್ಲ, ಬಾವ್ಯಾಗ ಉಳಿತ್ರಿ. ಅದು ನಮ್ಮ ಅಪ್ಪ ಬೈದ್ರಿ, ನಮ್ಮ ಅವ್ವ ಬಡದ್ಲ್ರಿ. ತದ ನಂತರ ಆತ್ಮೀಯ ಸ್ನೇಹಿತರೆ, ಪ್ಲಾಸ್ಟಿಕ್ ಕೊಡ ಏನಾರು ಬಿಟ್ರೆ ಅದು ಉಳಿದ್ರೆ ಅದು ಮೇಲೆ ಉಳಿತೈತೆ ನೋಡ್ರಿ, ಅದು ತೆಗ್ಯಾಕೆ ಏನೋ ಇನ್ನೊಂದು ತೊಗೊಂಡು ಬರ್ತಿದ್ರಿ. ಅದು ಶೀತಲ್ ಅವ್ರು ಹೇಳಿ ನನಗೂ ಆ ಒಂದು ನೆನಪು ತಾಜಾ. ಅದಕ್ಕೆ ಒಬ್ಬವ್ರು ಬರ್ತಿದ್ರಿ ಮಹಾನುಭಾವರು, ಬರೋಬ್ಬರ ಅದನ್ನ ಜಗಿ ತೆಗಿದ್ರೆ ಎಲ್ಲ ಕಲೀರಿ, ಇವೆಲ್ಲ ಇವೆಲ್ಲ ಯಾವುದೋ ಕ್ಲಾಸ ಆನ್ಲೈನಲ್ಲಿ ಸಿಗುವುದಿಲ್ಲ, ಇದೆಲ್ಲ ಒಂದು ಟ್ಯಾಲೆಂಟ್ ಇತ್ತರಿಪ್ಪ ಆತ್ಮೀಯ ಸ್ನೇಹಿತರೆ. ತದ ನಂತರ ನನಗೆ ನಮ್ಮ ಓಣ್ಯಾಗಿರೋ ಒಬ್ಬರು ಅವಿನಾಶ್ ಅಣ್ಣ ಅಂತಿದ್ರು, ಆರತಿ ಅಕ್ಕ, ಕಮಲಿ ಅಕ್ಕ, ಇವರು ಏನು ಮಾಡ್ಯಾರ ಹೇಳ್ರಿ ನನಗೆ, ನೀರು ತುಂಬಿಸೋ ಆ ನೀರು ಕೊಡ ಬರೋಬ್ಬರ ಬಾವಿಯಾಗಿ ಬಿಡೋಕ್ಕಿಂತ ಮುಂಚೆ ಅದನ್ನು ಹೆಂಗೆ ಜಗ್ಗಿ ಟೈಟ್ ಮಾಡಬೇಕು ಅದನ್ನು ಹೇಳ್ತಿದ್ರಿ ಸ್ನೇಹಿತರೆ. ದೀಸ್ ಆರ್ ಆಲ್ ಏನು ಹೇಳಿದ್ರಿಪ್ಪ, ಹಳೆ ನೆನಪುಗಳು. ಅದರೊಂದಿಗೆ ಈ ಸ್ಕಿಲ್ಸ್ ಎಲ್ಲ ಹೋಯ್ತಲ್ಲ, ಈ ಸ್ಕಿಲ್ ಈಗ ವ್ಯಾಯಾಮ ಆಗಿ ಜಿಮ್ನಲ್ಲಿ 1.5 ಲಕ್ಷ ರೂಪಾಯಿ ಮಷೀನ್ ಆಗಿ ಬಂದದ್ರಿ. ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮನೆಯಲ್ಲಿ ವೈಯಕ್ತಿಕ ಬೋರ್ ಇದ್ರೂ, ನಿಮ್ಮ ಓಣ್ಯಾಗ ಒಂದು ಬೋರ್ ಅಥವಾ 24 ತಾಸು ನೀರಿದ್ರೂ, 2 ಕೊಡ ತೊಗೊಂಡು ಬನ್ನಿ. ಆ 2 ಕೊಡ ನೀರನ್ನು, 2 ಕೊಡವನ್ನು ಒಂದು ವಾರದಲ್ಲಿ ಒಮ್ಮೆ ತೊಗೊಂಡು ಬನ್ನಿರಿ, ತುಂಬಿ ಒಳ್ಳೆ ವ್ಯಾಯಾಮ ಆಗುತ್ತೆ ಆತ್ಮೀಯ ಸ್ನೇಹಿತರು. ಒಮ್ಮೆ ಆತ್ರ ಇನ್ನು ಎವ್ರಿಡೇನು ತೊಗೊಂಡು ಬರ್ಬೋದು ನೀವು, 5 ನಿಮಿಷ ಆಗುತ್ತೆ, 5-10 ನಿಮಿಷ ನಿಮ್ಗೆ ಬಿಟ್ಟಿದ್ದು ಬಾಕಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಒಳ್ಳೆ ಇದೇ ಒಂದು ಬರ್ತಾ ಇದೆ, ಚಳಿ ಚಳಿ ಬಾಯ್ ವಿನೋದ್ ಅವರು ಕೇಳಿ ಮಜಾ ಮಾಡಿ.

0: या पावसाळ्यात तुमची मुले वारंवार खोकला, सर्दी किंवा तापाने त्रस्त होत आहेत का? काळजी करू नका. केल आयुर्वेद रुग्णालय शहापूर बेळगाव यांच्या वतीने मुलांसाठी विशेष रोगप्रतिकारक शक्ती वाढवणारा मान्सून कवच कार्यक्रम आयोजित करण्यात आलाय. 1 ते 18 वर्ष वयोगटातील मुलांसाठी तयार करण्यात आलेला हा कार्यक्रम मुलांची रोगप्रतिकारक शक्ती नैसर्गिकरित्या वाढवण्यास मदत करतो. प्रत्येक मुलाची वैयक्तिक आरोग्य तपासणी, मुलाच्या प्रकृतीनुसार आयुर्वेदिक उपचार, पावसाळ्यात पचन संस्था आणि श्वसन संस्थेच्या आरोग्याची विशेष काळजी घेतली जाईल. कार्यक्रमाचा कालावधी 1 जुलै ते 31 जुलै 2026 पर्यंत असेल. अधिक माहितीसाठी संपर्क करा केले आयुर्वेदा हॉस्पिटल शहापूर बेळगाव, ओपीडी क्रमांक 10 आणि 11, मोबाईल नंबर 7978644281. चला उत्तम आरोग्य आणि आयुर्वेदाच्या सहवासात हा पावसाळा निरोगी बनवूया.
1: This is Natanati Special. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 9.4 FM KLE ಕನಸು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಅಂಬಿಕಾ ಅವರು ಗೀತೆಗಳು ಸರಿಯಾಗಿ ನೆನಪಿದೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಕರೆ ಮುಖಾಂತರ ನನಗೆ ಗರುಡ ರೇಖೆ ಅನ್ನೋ ಒಂದು ಚಿತ್ರದ್ದು ಟೈಗರ್ ಪ್ರಭಾಕರ್ ಅವರು ಹಾಗೂ ಅಂಬಿಕಾ ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಇವರು ರಿಕ್ವೆಸ್ಟ್ ಮಾಡಿದರು. ಆ ಹಾಡು ಹುಡುಕಾಡಿಕ್ಕೆ ಒಂದು 2-3 ನಿಮಿಷ ಆಯಿತು. ಆಮೇಲೆ ನೋಡಿದ್ರೆ ಆ ಹಾಡಲ್ಲಿ ಅವ್ರು ಹಾವಾಗಿರ್ತಾರೆ, ಈ ದೃಶ್ಯ ಎಲ್ಲಿಯೋ ನೋಡೇನಲ್ಲ ಅಂತ ವಿಚಾರ ಮಾಡ್ಕೋತ ಕುಂತಾಗ ಬಾಲ್ಯದ ದಿನಗಳು ನೆನಪಾಯಿತು. ಆತ್ಮೀಯ ಸ್ನೇಹಿತರೆ, ಎಸ್, ನಮ್ಮ ತಂದೆಯವರು ಈ ಚಿತ್ರವನ್ನು ಟಿವಿಯಾಗಿ ನೋಡುವಾಗ ಈ ದೃಶ್ಯದಲ್ಲಿ ಅಂದರೆ ಅವ್ರು ಹಾವಿರ್ತಾರ್ರೆ, ಹಾವು ಒಮ್ಮೆ ಹೀರೋಯಿನ್ ಆಗ್ತಾರೆ ನೋಡ್ರಿ ಅಂಬಿಕಾ ಅವ್ರು ಆಗ್ತಾರೆ, ಇದು 2ನೇ ಚಿತ್ರ ಅಂತ ರೀ. ಸೊ ಆ ಹಾವೇನಿದೆ ನೋಡಿ ಆತ್ಮೀಯರೇ, ನಮ್ಮೂರು ಕಾಕ್ತಿಯಲ್ಲಿ ಸಿದ್ದೇಶ್ವರ ಗುಡಿ ಇತ್ತು ರೀ. ಆ ಗುಡಿ ಹೊರಗಡೆ ಒಬ್ಬರಿಗೆ ಅಜ್ಜಿ ಇದ್ದಿಲ್ಲ ರೀ. ಆ ಅಜ್ಜಿಗೆ 25 ಪೈಸೆ 50 ಪೈಸೆ ಕೊಟ್ಟರೆ ಹಾವು ತೆಗೆದು ತೋರಿಸ್ತಿದ್ಲು ರೀ. ನಮ್ಮ ಅಣ್ಣ ಅದನ್ನು ದಮ್ ಮಾಡಿ ನೋಡವ, ನಮ್ಮ ಅಣ್ಣನ ಚೆಡ್ಡಿ ಹಿಡಿದು ನೋಡ್ಕೋತ ಕುಂಡವನೇ. ನಾನು ನಮ್ಮ ಅಣ್ಣನ ಚೆಡ್ಡಿ ಹಿಡಿದು ಒಂದ್ಸಲ ಜೈಗ್ ಬಿಟ್ಟಿನಿ ರೀ. ಸೊ 2 ಹಾವು ಕಂಡು ರೀ ನಮಗೆ ಸ್ನೇಹಿತರೆ. ಆ ಹಾವು ನೋಡಿದ್ರೆ ನನಗೆ ಅಂಜಿಕೆ ಬರೋದ್ರಿಪ್ಪ. ಏಕೆಂದರೆ ಈ ಒಂದು ದೃಶ್ಯದಲ್ಲಿ ಏನು ಹಾವಿದೆ ಅಂದರೆ ಈ ಒಂದು ಹಾಡಿಯು ನೀ ಎಲ್ಲೇ ಹೋಗು ಅನ್ನೋ ಒಂದು ಹಾಡು ಐತ್ರಿ. ಈ ಹಾಡಲ್ಲಿ ಏನು ಹಾವು ತೋರಿಸ ನೋಡಿ, ಸೇಮ್ ಕಲರ್ ಹಾವು ನಮ್ಮ ಸಿದ್ದೇಶ್ವರ ಗುಡಿ ಹೊರಗಡೆ ಒಬ್ಬ ಅಜ್ಜಿ ಕೂತ್ಕೋತಿಲ್ರಿ. ಪಾಪ ಅಜ್ಜಿ ಈಗ ತೀರು ಹೋಗ್ಯಾಳ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ನೆನಪ ಅವ್ರ ಕಣ್ಣು, ಅವ್ರ ಆ ಒಂದು ಧರಿಸುವ ಆ ಅಜ್ಜಿಗಳ ಸಾಫ್ಟ್ ಕಲರ್ ಹಸಿರು ಕಲರ್ ಡ್ರೆಸ್ ಅಂತ ಸಾರಿ ಹಾಕೋತಾರೆ ನೋಡ್ರಿ, ಮಸ್ತ್ ಪೈಕಿ ರೆಡ್ ಕಲರ್ ಬಾರ್ಡರ್ ಇರ್ತಿತ್ತು. ಆಮೇಲೆ ಅವ್ರು ಅಲ್ಲಿ ಕೂತ್ಕೋತಿದ್ರು. ಪಾಪ ಅವರಿಗೆ 50 ಪೈಸೆ 25 ಪೈಸೆಗೂ ಹಾವು ತೋರಿಸ್ತಿದ್ರು ಅವ್ವ. ಅದು ಅವ್ರ ಹೊಟ್ಟಿಪಾಡ ಆತ್ಮೀಯ ಸ್ನೇಹಿತರೆ. ಆಮೇಲೆ ನಮ್ಮ ಮಮ್ಮಿ ಅಲ್ಲಿ ಸಮೀಪ ಹೋದಾಗ ಹಾವು ತೋರ್ಸಕ್ಕೆ ಹೋಗ್ಬಿಟ್ರಿ, ಇದು ರೊಕ್ಕ ತೊಗೊಳ್ರಿ ಏನಾದ್ರು ತಿನ್ನ್ರಿ ಅಂತ ನಮ್ಮ ಜೊತೆ ಭಾಳ ಚಂದ ಮಾತಾಡ್ತಿದ್ರಿ. ಸೊ ಒಂದಿನ ನಮ್ಮ ಅಣ್ಣನ ಜೊತೆ ನಾನು ಹೋಗಿದ್ದೆ, ಜಗ್ಗಿ ಬಿಟ್ಟನ್ರಿ ನಮ್ಮ ಅಣ್ಣನ ಚಡಿ. ಯಾಕಂದರೆ ಅದು ಉಪ್ಸ್ಪ ಹಿಂಗೇನೋ ನೋಡ್ರಿ, ಇವಾಗ ಒಂಥರ ಅನಿಸ್ತದ್ರಿಪ್ಪ. ಸೊ ಆತ್ಮೀಯರೇ, ಈ ಹಾವನ್ನು ಒಂದು ಹಾಡೇ ರಿಕ್ವೆಸ್ಟ್ ಮಾಡಿಬಿಟ್ಟಾರ ರೀ ನಮ್ಮ ಇವರು ಗಜಾನನ್ ಕಾಮ್ಕರ್ ಅವರು. ಆ ದೃಶ್ಯ ಆ ವಿಡಿಯೋ ನೋಡಿದ ಕೂಡಲೇ ತಲೆ ತಿರುಗಿತಿ, ಇದೆಲ್ಲೋ ನೋಡೇನಲ್ಲ ಅಂತ ಕುಂತೀನ್ರಿ ನಾ. ಎಸ್, ಬಾಲ್ಯದಲ್ಲಿ ನೋಡಿರುವ ಈ ಒಂದು ಹಾಡು ನೋಡ್ರಿ, ಸರಿಯಾಗಿ ನೆನಪಾಯಿತು ನನಗೂ. ಏಕೆಂದರೆ ಈಗ ಮುಂಗಾರು ಮಳೆಯಷ್ಟು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಯಾರಪ್ಪ ಭಾಗವಹಿಸಿದ್ದಾನೆ, ಸರಿಯಾಗಿ ನೆನಪಿದೆ ಈ ಒಂದು ಗೀತೆ ನನಗೆ. ಗೀತಾ ಆರ್ಎಚ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಇದಾದ ತಕ್ಷಣ ಶೀತಲ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ವೀರ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ಸವಿತಾ ವಿನೋದ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ದಿನೇಶ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ವಿಜಯ್ ಕುಮಾರ್ ಭಸ್ಮಿ ಅವರ ಹಾಡು, ಅದಾದ ತಕ್ಷಣ ಸುವರ್ಣ ಅಡಿಗೆ ಅವರ ಹಾಡು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರ ಹಾಡು. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಬಾವಿ ನೀರು ಜಕ್ಕೋತ್ ಎಲ್ಲರೂ ಹೋದ್ರಿ ಅಲ್ರಿ, ನಮ್ಮ ಶೀತಲ್ ಅವರು ಏನು ಹೇಳತ್ತಾರ್ರಿ, ಆ ಕೊಡಕ್ಕೆ ಕಟ್ಟೋ ಗಂಟು ಕೂಡ ಸ್ಪೆಷಲ್ ಆಗಿತ್ತು ಮಂಜುನಾಥ್ ಅವರೇ. ಪಕ್ಕದ ಮನೆ ಕಾಕಿ ನಂದು ನಮ್ಮ ಬಾಡಿಗೆ ಮನೆಯಲ್ಲಿದ್ದಿರೋ ನಮ್ಮ ಅಕ್ಕಂದಿರು ಇಬ್ಬರಿದ್ರು, ಅವರೊಂದಿಗೆ ಇನ್ನೊಬ್ಬರು ಇದ್ರು ಅಪ್ಪ ಅವಿನಾಶಣ್ಣ ಅಂತೂ ಅವರು ಕಲಿಸ್ತಿದ್ರು. ಸೊ ಸ್ನೇಹಿತರೆ, ವಿನಾಯಕ್ ಅವರು ಏನು ಹೇಳ್ತಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆ್ಯಪ್ನಲ್ಲಿ ಒಮ್ಮೆ ಬಂದಾಗುತ್ತೆ. ಎಸ್, ಅದಕ್ಕೆ ನಾನು ನೀವು ನಿಮ್ಮಂಥವ್ರಿಗೆ ಎಷ್ಟೋ ಜನ ಆ್ಯಪ್ನಲ್ಲಿ ಕೇಳ್ತಿರ್ತಾರಲ್ಲ, ಅವರ ತಾಳ್ಮೆಗೆ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಾದರೂ ಸಮಸ್ಯೆ ಆದರೂ ಕೋಪ ಮಾಡ್ಕೊಳ್ಳೋಂಗಿಲ್ಲ, ಪಟ್ ಅಂತ ಮೆಸೇಜ್ ಮಾಡ್ತೀರಿ. ಅಷ್ಟಕ್ಕೆ ನಾವು ಏನಾದ್ರೂ ಇಲ್ಲಿ ಟ್ರೈ ಮಾಡಿದ್ವಿ, ಇದು ಮಳೆಯಾಗಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ ಆತ್ಮೀಯರೇ. ಅದಕ್ಕೆ ತಾಳ್ಮೆ ಇಟ್ಕೊಂಡು ನೀವು ಪ್ರೀತಿಯಿಂದ ಕೇಳಿ, ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧೇನು ಧ್ವನಿ 90.4 FM KLE ಕನಸು ಆಪ್ ನ ಮುಖಾಂತರ ಬೆಂಗಳೂರಿನ ಶೀತಲ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಗಾಳಿಪಟ ಚಿತ್ರದು ಕವಿತೆ ಕವಿತೆ. ಹೊರಗಡೆ ಇರೋ ಈ ಒಂದು ವಾತಾವರಣದಲ್ಲಿ ಕೈಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಕಪ್ ಆಫ್ ಟೀ ಆರ್ ಕಾಫಿ, ಟೀನಾಗ ಒಂದು ಸ್ವಲ್ಪ ಚಿನ್ಮೂರಿ ಹಾಕಿಯನ್ನು ಕುಡೀರಿ, ಎಂಜಾಯ್ ಮಾಡಿ ಆತ್ಮೀಯ ಸ್ನೇಹಿತರೆ. ಈ ಚಹಾ ಅದು ಕರಿ ಚಹಾನಲ್ಲಿ ಸ್ವಲ್ಪ ಚಿನ್ಮೂರಿ ಹಾಕ್ತಿದ್ರು. ಈಗೆಲ್ಲ ಏನಾಗತ್ತಾರ ರಸ್ಕೆಲ್ಲ ತುಂಬ ಇದು ಮಾಡ್ತಾರೆ. ಆ್ಯಕ್ಚುಲಿ ಪೌಷ್ಟಿಕವಾದ ಚಿನ್ಮೂರಿ ತಿನ್ನರಿ, ಅದು ಡ್ರೈ ಚಿನ್ಮೂರಿ ಫಸ್ಟ್ ಕ್ಲಾಸ್ ಚಹಾನಾಗ ಹಾಕ್ರಿ, ಫೈಬರು ಸಿಗುತ್ತೆ. ಆತ್ಮೀಯ ಸ್ನೇಹಿತರೆ, ಇದ್ರ ಬಗ್ಗೆ ಯಾರು ರಿಸರ್ಚ್ ಮಾಡ್ಯಾರ ಹೇಳ್ರಿ? ಅದ ಫಾರಿನ್ದವ್ರು. ಪಫ್ಡ್ ರೈಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ, ಏನಾರ ಪಫ್ಡ್ ರೈಸ್ ಪಫ್ಡ್ ರೈಸ್ ಓಕೆ, ಬೇಸಿಕಲಿ ಅದು ಉತ್ತಮ ಅಂತ ಹೇಳ್ತಾರೆ ರೀ. ಆತ್ಮೀಯ ಸ್ನೇಹಿತರೆ, ನಾವು ಬಾಲ್ಯದಿಂದ ಅದನ್ನೇ ತಿಂತಿದ್ದೀವಲ್ರಿ. ಚಿನ್ಮೂರಿಗೆ ಫಸ್ಟ್ ಕ್ಲಾಸ್ ಖಾರ ಬ್ಯಾಡ್ರಿಪ್ಪ, ಈ ಮಾತಿನಲ್ಲಿ ಬಾಯಲ್ಲಿ ನೀರು ಬರುತ್ತೆ ನೋಡ್ರಿ. ಚಿನ್ಮೂರಿಗೆ ಅದು ಫಸ್ಟ್ ಕ್ಲಾಸ್ ಖಾರ, ಕೆಲವೊಬ್ಬರು ಹಳದಿ ಗಿಳದಿ ಹಾಕಿ ಮಸಾಲೆ ಗಿಸಲಿ ಹಾಕಿ ಫಸ್ಟ್ ಕ್ಲಾಸಾಗಿ ಅದ್ರಾಗ ಒಣ ಕೊಬ್ಬರಿನೂ ಹಾಕಿದ್ರು, ಅದ್ರಾಗ ಸ್ವಲ್ಪ ಮಿರ್ಚಿನೂ ಹಾಕ್ತಿದ್ರು, ಆಮ್ಯಾಗ ಕಾಂದ, ಆಮ್ಯಾಗ ಇಷ್ಟ ಮಸ್ಕ್ಲ ಬಂತು ನೋಡ್ರಿ ಬಾಯಲ್ಲಿ ನೀರು. ಕಾಂದ ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಫಸ್ಟ್ ಕ್ಲಾಸಾಗಿ ತಿನ್ನಿಸ್ತಿದ್ರು. ನಾವು ಅದು ಈವ್ನಿಂಗ್ ಟೀ ಸ್ನ್ಯಾಕ್ ಅಂತ ನಾವು ನಮ್ಮ ಬಾಡಿಗೆ ಮನೆಯಾಗ ಆಜುಬಾಜುದವ್ರು ಸೇವಿಸ್ತಿದ್ರು. ಅದು ಈಗ ಚೇಂಜ್ ಆಗಿ ಚಿಪ್ಸ್ ಇವು ಅವ ಎಲ್ಲ, ಇವು 1 ರೂಪಾಯಿ ಕುರ್ಕುರೆ ಇವೆಲ್ಲ ಬಂದರೆ ನಾನೆಲ್ಲ ತಿಂದೇನೆ ಆತ್ಮೀಯ ಸ್ನೇಹಿತರೆ. ಬೇಲು ತಿಂದೇನೆ, ಈ 1 ರೂಪಾಯಿನೂ ತಿಂದೇನೆ. ಅದಕ್ಕೆ ಕಿಡ್ಸ್ ಫನ್ ಅಂತ ಬರ್ತಿತ್ರಿ, ಪೋಗೋ ಅಂತ ಬರ್ತಿತ್ರಿ, ಮಿಸ್ಟರ್ ಬೀನ್ ಅಂತ ಬರ್ತಿತ್ರಿ, ಕಿಡ್ಸ್ ಝೋನ್ ಅಂತ ಬರ್ತಿತ್ರಿ, ಕಿಡ್ಸ್ ರಿಂಗ್ ಅಂತ ಏನೇನೋ ಹೆಸರಿನಾಗ ಒಟ್ಟು ಅದರ ಒಳಗೆ 1 ರೂಪಾಯಿ. ನಮ್ಮ ಅಪ್ಪ ಏನು ಮಾಡ್ತಿದ್ರಿ, ನನ್ನ ಮಗು ತಿಂತದಲ್ಲ ಅಂತ ಒಂದು ಸರಾನ ಅದು ಒಂದು ಅದೇನು 1 ರೂಪಾಯಿದಿತ್ತು ನೋಡ್ರಿ, ಅದು ಒಂದು ಕಂಪ್ಲೀಟ್ ಒಂದು ಒಳದು ಒಂದು ತೆಲ್ದುಮ್ ಥರ ಇತ್ತು, ಅದು ಒಂದು ಸರಾನ ತೊಗೊಂಡು ಬರ್ತಿದ್ರು ನಮ್ಮ ಅಪ್ಪ. ಅದೇನ್ರಿಪ್ಪ ಹಿಂಗೆ ಹರಿತಿದ್ವಿ ಹಿಂಗೆ ಹಾಕ್ತಿದ್ವಿ. ಸೊ ವಾಪಸ್ ನಾವು ಹೋಗೋಣ ಹಳೇ ಪದ್ಧತಿಗೆ, ವಿಚ್ ಈಸ್ ಚುನ್ಮೂರಿ ತಿನ್ರಿ, ವಿಚ್ ಈಸ್ ವೆರಿ ಹೆಲ್ದಿ. ಎಸ್, ವೆರಿ ಹೆಲ್ದಿ ಅಂತ ಈಗ ಮತ್ತೆ ಯಾರು ಹೇಳಾಕತ್ತಾರ? ಫಾರಿನ್ದವ್ರು ಹೇಳತ್ತಾರ, ಸೈಂಟಿಸ್ಟ್ ಅದ್ರ ಮೇಲೆ ರಿಸರ್ಚ್ ಮಾಡ್ಯಾರಂತ್ರಿ, ಹೊಟ್ಟೆಗೆ ಉತ್ತಮ ಅಂತ್ರಿ. ಬಾಲ್ಯದಲ್ಲಿ ಚಿನ್ಮೂರಿ ತಿಂದು ನೀರು ಕುಡಿಬೇಡ್ರಿ, ಹೋಗ್ಕಿರಿ ಪೈಖಾನೆಗೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾರಣ ಇತ್ತು. ಈಗ ಎಲ್ಲರಿಗೂ ಆತ್ಮೀಯರೇ, ಇನ್ನೊಂದು ಭಾಳ ಡೇಂಜರ್ ಆದ ವಿಷಯವನ್ನು ನಾನು ಕಲಿತೆ ಅಂದರೆ, ಫಾರಿನ್ನಲ್ಲಿ ಮಲವಿಸರ್ಜನೆ ವಾರಕ್ಕೆ ಒಮ್ಮೆ ಬರ್ತದ ಅಥವಾ 2 ಸಲ, ಅದು ನಾರ್ಮಲ್ ಅಂತರು. ಯವ್ವ ಅರ್ಥ ಮಾಡ್ಕೊಳ್ರಿ, ಅಂದರೆ ಅವರ ಆಹಾರ ಪದ್ಧತಿ ಹೆಂಗಿದೆ ಅಲ್ಲಿ ನಾರ್ಮಲ್ ಅಂತ ರೀ. ವಾರಕ್ಕೆ ಒಮ್ಮೆ ಅಥವಾ 2 ಸಲ ಬರೋದು ಬಹಳ ನಾರ್ಮಲ್, ಇದು ನಾರ್ಮಲ್ಲ. ಇಲ್ಲಿ ದಿನಕ್ಕೆ 2 ಸಲ ಆಗುತ್ತೆ, ದಿನಕ್ಕೆ ಅಟ್ಲೀಸ್ಟ್ 1 ಸಲ ಹಾಗೇ ಆಗುತ್ತೆ, ವಿಚ್ ಈಸ್ ಹೆಲ್ತ್ ರೀಪ್ಪ. ಅಂದರೆ ವಿಚಾರ ಮಾಡಿ, ಅವರು ಸೇವಿಸೋ ಆಹಾರ ಯಾವ ರೀತಿಯ ಆಹಾರ ಇದೆ, ನಾರಿನ ಅಂಶನೇ ಇಲ್ಲ, ವಿಚ್ ಈಸ್ ಫೈಬ್ರಸ್ ಫುಡ್ಡೇ ಇಲ್ಲ. ಸೊ ಸ್ನೇಹಿತರೆ, ನಮ್ಮ ಹಳೆ ಪದ್ಧತಿಗೆ ವಾಪಸ್ ಹೋಗೋಣ, ಟೀನಲ್ಲಿ ಚುನ್ಮುರಿ ಹಾಕಿ ಸೇವಿಸೋಣ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ?
1: KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ.
0: 1 to 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 and 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
2: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ವೀರವರ ಗೀತೆ ಆಯಿತು ಪ್ರಸಾರ. ಮಳೆಯಲ್ಲಿ ಜೊತೆಯಲ್ಲಿ ಗೀತೆ ರೆಡಿಯಾಗಿದೆ. ವಾಟ್ಸಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ. ನಮ್ಮ ಶೀತಲ್ ಅವರು, ಬಿಸಿಲಿದೆ ಮಂಜುನಾಥ್ ಅವರೇ ಅಂತ ಮೆಸೇಜ್ ಮಾಡ್ಯಾರ. ಬೆಂಗಳೂರಿನಲ್ಲಿ ಬಿಸಿಲು, ಮಳೆ ಇದೆ ಅಂತ ನಾನು ನೋಡಿದೆ. ಇವತ್ತಿನ ದಿನ ಬರಬಹುದು. ಬಟ್ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ಕತ್ತಲಾಗಿದೆ. ಇಂಥ ವಾತಾವರಣದಲ್ಲಿ ಚಹಾನಲ್ಲಿ ಚಿನ್ಮುರಿನ ತಿನ್ನೋ ಆಸೆ, ಕಾಫಿನಲ್ಲಿಯೂ ಹಾಕಿ ಕುಡಿದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಾಜಶ್ರೀ ಅವರು. ಕಲಾಕಾರ ಗೋಪಿಲೋಹಾರ್ ಅವರು ನನಗೆ ಸಲ್ಮಂಜು ಭಾಯ್ ಅಂತ ಕರೀತಾರೆ. ನನಗೆ ಇಷ್ಟ ಅಲ್ರಿ ಸಲ್ಮಾನ್ ಖಾನ್. ಅದಕ್ಕೆ ಆಮೇಲೆ ಅನ್ನಿಸ್ತಾನ, ಚಹಾ ಮದಿ ಚಿನ್ಮುರಿ ಹಾಲೋನ್ ಟೇಸ್ಟ್ ಕರತ್ತೋತು. ಅನಿಯ ಏಕ್ ಮಾಜ ಕಪ್ ಮದಿ ಚಿನ್ಮುರಿ ಹಾಲೋನ್ ಏಕ್ ಆವಾಜ್ ಇರ್ತೋತ. ನೋಡ್ರಿ, ಇವರಿಗೆಲ್ಲರಿಗೂ ತಮ್ಮ ತಮ್ಮ ಬಾಲ್ಯದ ನೆನಪುಗಳು ನೆನಪು ತಾಜಾ ಆಗ್ತಾ ಇದೆ. ಗೋಪಿಲೋಹಾರ್ ಸರ್, ಅತ್ತ ಅಸಲ ವಾತಾವರಣ ಮದಿ ಪಣಿ ಏಕ್ ಕಪ್ ಚಹಾ ಮದಿ ಮಸ್ತ್ ಚಿನ್ಮುರಿ ಹಾಲ ಅನಿ ಪ್ಯಾ ಕಾ ಮುಂಜೆ ಚಿನ್ಮುರಿ ಶರೀರಲ ಉತ್ತಮಣಿ ಹೋಯ್ ಚಲ. ನಮ್ಮ ರವಿಯವರು, ಸರ್ ನಮಸ್ಕಾರ, ಶುಭೋದಯ, ಸೋಮವಾರದ ಶುಭೋದಯ, ಓಂ ನಮ ಶಿವಾಯ. ಹಾಡುಗಳು ತುಂಬ ಸೂಪರಾಗಿ ಬರ್ತಾ ಇವೆ. ಬಾವಿ ನೀರು ನಾವು ಜಗ್ಗಿದ್ದೇವೆ ಸರ್, ಹಾಗೂ ಒಂದು ಕಾಡು ಒಂದು ಕೊಡ ಕಳಿಸಿದ್ದೇವೆ ಸರ್. ನಮ್ಮ ತಂದೆಯವರು ಫುಲ್ ಬೈದಾರ ಸರ್. ಸೊ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬಾವಿ ನೀರು ಜಗ್ಗುವಾಗ ಕೊಡವನ್ನು ಗಾಯಬ್ ಮಾಡಿರಿ. ಕೊಡ ಆದ ಬಾವಿನಾಗ ಕಳೆದೋಗೈತೆ. ಹೌದಲ್ರಿ, ನಾನು ಅಲ್ಯೂಮಿನಿಯಮ್ದ ಕಳಿಸ್ಬಿಟ್ಟೇನು ರೀ. ಆಮೇಲೆ ಯಾವಾಗ ಸಿಕ್ತು ಹೇಳ್ರಿ ಅದ? ಅದು ಹೆಂಗೂ ನೀರು ಮುಳುಗಿ ಅಂದರೆ ನೀರು ಫುಲ್ ತುಂಬಿತ್ತು ರೀ, ಮ್ಯಾಲ ಮಠ ಬಂದಿತ್ತು ರೀ ಬಾವಿ ನೀರು, ಆವಾಗ ಅದು ಒಳಗೆ ಹೋಗಿತ್ತು. ಸೊ ಅದು ಬೇಸಿಗೆನಲ್ಲಿ ನೀರು ಲೆವೆಲ್ ಕಮ್ಮಿ ಆಗ್ತದೆ ನೋಡ್ರಿ, ಆವಾಗ ಸಿಕ್ಕಿತ್ರಿ. ಅದ್ರಾಗ ಫಸ್ಟ್ ಕ್ಲಾಸ್ ಮಣ್ಣೆಲ್ಲ ಹೈತಿ, ನಮ್ಮ ಮಮ್ಮಿ ಬೈದು ನೋಡಪ್ಪ ಫೈನಲಿ ಸಿಕ್ತು ಅಂತ. ಒಂದು 6-8 ತಿಂಗಳು ಆದಮೇಲೆ ನಮ್ಗೆ ಸಿಕ್ತರಿ ಅದು. ಬಾವಿ ಒಳಗೆ ಇಳಿಯವರು ಬಹಳಷ್ಟು ಜನ ಇರ್ತಿದ್ರೆ ಆತ್ಮೀಯ ಸ್ನೇಹಿತರೆ. ಆ್ಯಂಡ್ ಸ್ಪೆಸಿಫಿಕಲಿ ಬಾವಿ ಒಳಗೆ ಇಳಿಲಿಕ್ಕೆ ಆ ಆಜುಬಾಜು ಕಲ್ಲು, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಗೊತ್ತಾಯ್ತಲ್ರಿ, ಹಾಂ ಅದನ್ನ ಇಳಿತಿದ್ರಿ. ಒಂದಿನ ತಪ್ಪಿ ನಾ ಇಳಿಯಾಕೆ ಹೋದ್ ನಮ್ಮ ಅವ್ವ ಹಿಂಗೆ ಬೈದಾಳು. ನಾನು ಸ್ವಲ್ಪ 2 ಸ್ಟೆಪ್ ತಳಗೆ ಹೋದ ಕೂಡಲೇ ಒಂಥರ ಚಕ್ಕರ್ ಬರೋಕ್ಕೆ ಚಾಲು ಆತ್ರಿಪ್ಪ. ಮ್ಯಾಲೆ ನೋಡಿದ್ನಿ, ಯಾರು ಬಾವಿಯಲ್ಲಿ ಇಳಿತಿದ್ರು ನೋಡ್ರಿ, ಸಲಾಮಿತ್ರಿ ಅವರಿಗೆ ನಿಜವಾಗ್ಲೂ ಹೇಳ್ತಾನೆ ಸಲಾಮೈತೆ. ಏಕೆಂದರೆ ಅದು ತಳಗೆ ಹೋದ ಕೂಡಲೇ ಮ್ಯಾಲೆ ಗಾಳಿನ ಬರೋದಿಲ್ಲ, ಒಂಥರ ಅನ್ಸಕ್ಕೆ ಚಾಲು ಆಯ್ತ್ರಿಪ್ಪ ನನಗೆ, ಯಾರೋ ಹಿಂಗೆ ಕುದುಗಿ ಇಚ್ಕಿದಂಗೆ. ಸೊ ಬಾಲ್ಯದಲ್ಲಿ ಅದೊಂದು ಟ್ರೈ ಮಾಡೋಕೆ ಹೋಗಿ ಭಾಳ ಜೋರಾಗಿತ್ತು ರೀ. ಸೊ ನನಗೆ ಚುರುಮಿರಿ ಸಿಕ್ತಿಲ್ಲ. ಈಗ ಒಂದು ಅಜ್ಜ ಇಷ್ಟು ಕಮ್ ಹೆಂಗಾಂದು ಬೇಜಾರು ಹೋಗಿದೆ, ಅದಕ್ಕೆ ಕ್ಲೋಸ್ ಆಗಿತ್ತು. ಜಾಸ್ತಿ ಚುರುಮುರಿ ನೆನಪಿಸಿ ಬಿಟ್ಟಿದ್ರಿ. ಚುರುಮುರಿ ಇಸ್ ಅ ವೆರಿ ಗುಡ್ ಥಿಂಗ್, ಪಫ್ಡ್ ರೈಸ್ ಅದನ್ನು ಸೇವಿಸಿ. ಶೀತಲವರೇ, ಇದಷ್ಟೇ ಅಲ್ಲ, ನಾವು ನಮ್ಮ ಹಳೆಯ ಪದ್ಧತಿಯನ್ನು ಮಿಸ್ ಮಾಡ್ಕೊಳ್ಳಾರದೆ. ಸೊ ನಾ ಎಲ್ಲಿದ್ದೀನಿ, ಬಾವಿ, ಬಾವಿನಾಗ ಇಳಿಯೋ ಆ ದೃಶ್ಯನ ನನ್ನ ಕಣ್ಣು ಮುಂದೆ ಬಂತು. ನಾನು ಒಂದ್ಸಲ ಇಳಿದಿದ್ದ ಆತ್ಮೀಯ ಸ್ನೇಹಿತರೆ, ಮಮ್ಮಿ ಹೆಂಗೆ ಬರ್ದಿಲ್ಲ ಅಂದ್ರೆ ಏನಿಲ್ಲ, ಬಾವಿ ನೀರು ಕಮ್ಮಿ ಆಗಿತ್ತು. ಯಾರೋ ಒಬ್ಬ ಇಳಿಯಾಕತ್ತಿದ್ದ, ಜಸ್ಟ್ ರಿಮೂವ್ ಸಮ್ ಏನೋ ಅದು ಇದ್ದಿತ್ತು ರೀ ಕೊಡನೋ ಇದು. ನಾನು ಇಳಿದು ನೋಡೋಲ್ಲ ಅಂತ ಇಳಿದು ನೋಡ್ರಿ, ಬಾಡಿಗೆ ಮನೆಯವ್ರು ಯಾರೋ ಹೋಗಿ ಪೈ ಮೇಡಮ ನಿಮ್ಮ ಮಗ ಇಳ್ದಾರ ನೋಡ್ರಿ ಅಂತ ಯವ್ವ ಹುಡುಕೋದು ಬಂದು ನಾನು 2 ಹೆಜ್ಜೆ ತೆಳಗೆ ಇಳ್ದಿದ್ದಕ್ಕೆ ನನಗೆ ಅಂಜಿಕೆ ಸ್ಟಾರ್ಟ್ ಆತ್ರಿ. ಹಾಂ ನಾನು ಇದಕ್ಕೆ ಏನಂತಾರೆ, ಹೊಟ್ಟಿಗೆ ನಾನು ಅದು ಹಗ್ಗನೂ ಕಟ್ಕೊಂಡಿದ್ದೆ, ಹೊರಗೆ ಒಬ್ಬರು ಹಿಡಿದಿದ್ರು. ಒಟ್ಟು ಒಂದು ಮಜಾ ಅಲ್ರಿ, ನೀರಂದರೆ ಬಾಲ್ಯದಿಂದ ಇಷ್ಟ. ಅಷ್ಟೇ ಇಳಿಯಾಕೆ ಹೋಗಿ ಹಿಂಗು ಬಡ್ದ್ಯಾಡ್ರಿಪ್ಪ ನಮ್ಮವ್ವ. ಆದರೆ ಯಾರು ಇಳ್ದಿದ್ದು ನೋಡ್ರಿ ಅವ್ರಿಗೆ ಸಲಾಮ್ ಐತ್ರಿ. ಅದೇನು ಸಾದಾ ವಿಷಯ ಅಲ್ರಿ ಆತ್ಮೀಯ ಸ್ನೇಹಿತರೆ, ಬಾವಿ ಒಳಗೆ ಇಳಿದು. ಅದು ನಮ್ಮ ಬಾವಿ ಒಂದು ಸ್ವಲ್ಪ ಸಾಣದಿತ್ತು, ದೊಡ್ಡದು ಬಾವಿನಾಗ ಅಟ್ಲೀಸ್ಟ್ ಗಾಳಿ ಆದರೂ ತಿರುಗಾಡ್ತಿರ್ತದೆ. ದೊಡ್ಡದು ಬಾವಿ ಇರ್ತಿತ್ತು ನೋಡ್ರಿ, ಈಗ ಒಂದು ಹಳ್ಳ್ಯಾಗ ಹೊಲ್ದಾಗ ಒಂದು ಐತ್ರಿ ಭಾಳ ದೊಡ್ಡದು ಬಾವಿ. ಆ ಥರ ಪೈರಿನೇ ಐತ್ರಿ, ಪೈರಿ ಇಳಿದು ಹೋಗ್ಬೋದು ರೀ. ಬಟ್ ಇದು ಸಣ್ಣ ಸಣ್ಣ ಬಾವಿ ಇರ್ತಿದ್ದು ನೆನಪೈತಲ್ರಿ, ಹಾಂ ಯಾ ಭಾಳ ಡೇಂಜರ್ ರೀ. ಬರ್ರಿ ಮಳೆಯಲ್ಲಿ ಜೊತೆಯಲ್ಲಿ, ನಿಜವಾಗ್ಲೂ ಮಳೆಯಲ್ಲಿ ಜೊತೆಯಲ್ಲಿ ಆಗಿದೆ ಈಗ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ. ಯಾರಪ್ಪ ಭಾಗವಹಿಸಿದ್ದಾರೆ? ನಮ್ಮ ಸವಿತಾ ಅವರು. ಸೊ ಸ್ನೇಹಿತರೆ, ಅವರ ಗೀತೆ ರೆಡಿಯಾಗಿದೆ, ಬನ್ನಿ ಕೇಳೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ಹಿರಿಯ ನಟಿ ಅಂಬಿಕಾ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ರಿಕ್ವೆಸ್ಟ್ ಮಾಡಿದ್ದೀರಾ, ಹಾಡನ್ನು ಕೇಳಿ ಮಜಾ.

ರೇಣುಕ ಕಾಮ್ಕರವರ ಗೀತೆ ರೆಡಿ ಆಗಿದೆ. ವಿಚ್ ಇಸ್ ಮುಂಗಾರು ಮಳೆ ಚಿತ್ರದು ಕುಣಿದು ಕುಣಿದು ಬಾರೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು.

ನಮ್ಮ ಯೋಗೇಶ್ ಅವರ ದಿನೇಶ್ ಅವರ ಗೀತೆ ರೆಡಿ ಆಗಿದೆ, ಬರ್ತಾ ಇದೆ. ಚಕ್ರವ್ಯೂಹ ಚಿತ್ರದ್ದು ನಿಜ ಹೇಳುವೇನು? ಎಸ್ ಜಾನಕಿ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಗೀತೆ. ಎಸ್ ಶ್ರೀತಲ್ ಅವರೇ, ಗಾರ್ಬೇಜ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಹೋಗಿ ನಮ್ಮ 300 ವರ್ಷದ ಒಂದು ಕರ್ನಾಟಕದ ಒಂದು ಬಾವಿ ಸಿಕ್ಕಿದೆ ನೋಡಿರಲ್ಲ, ಬಾವಿ ಎಷ್ಟು ಭಾರಿ ಐತೆ, ಅದು ಮಜಾ ಬರುತ್ತೆ, ಅದನ್ನು ನೋಡಿದರೆ ಹೋಗಬೇಕಾದ ಒಂದು ದೃಶ್ಯ. ಆ್ಯಂಡ್ ರಾಜೇಶ್ ಅವರು, ಎಸ್ ನಿಮ್ಮ ಗೀತೆ ನೀವು ಲಿಂಕ್ ಕಳಿಸಿದ್ರೆ ಅದು ನಾನು ಮಿಸ್ ಮಾಡಿದೆ, ಬರುತ್ತೆ ಇನ್ನೊಂದು 2-3 ಗೀತೆ ಆದ ತಕ್ಷಣ ನಿಮ್ಮ ಗೀತೆ ನಾನು ರೆಡಿ ಮಾಡೇನೆ. ಸೊ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಹಾಡು ಯೋಗೇಶ್ ಅವ್ರದ್ದು, ಅದಾದ ತಕ್ಷಣ ಅರಳಿದೆ ತನುಮನ ವಿಜಯಕುಮಾರ್ ಭಸ್ಮಿಯವ್ರದ್ದು, ಅದಾದ ತಕ್ಷಣ ಆಲೋಚನೆ ಸುವರ್ಣ ಅಡಿಕೆಯವ್ರದ್ದು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ನಮ್ಮ ಇವರು ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಅಣ್ಣವರ ಧ್ವನಿಯಲ್ಲಿ ಅಂಬಿಕಾ ಅಭಿನಯಿಸಿರುವ ಚಿತ್ರದ್ದು ಗೀತೆ. ಹಾಡನ್ನು ಕೇಳಿ ಮಜಾ ಮಾಡಿ.

ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕು ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ ಲಲಲಾ ಲಲಾ

ಅಪೂರ್ವ ಸಂಗಮ ಚಿತ್ರದು ಗೀತೆ ರೆಡಿಯಾಗಿದೆ. ವಿಜಯಕುಮಾರ್ ಭಸ್ಮಿ ಅವ್ರದ್ದು. ಇದ್ರಗಿತ ಮುಂಚಿನ ಹಾಡು ಎಷ್ಟು ಚೆನ್ನಾಗಿತ್ರಿ. ಧನ್ಯವಾದ ಇವರಿಗೆ, ದಿನೇಶ್ ಅವರಿಗೆ ಧನ್ಯವಾದ. ಪಾಪ ಅವರು ಪ್ರೀತಿನ ಈ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿಜಯಕುಮಾರ್ ಭಸ್ಮಿ ಅವರೇ, ನಿಮ್ಮ ಗೀತೆ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅರಳಿದೆ ತನು ಮನ. ಈ ಗೀತೆಯೊಂದಿಗೆ ತಾವು ಭಾಗವಹಿಸಿದ್ರ ಬನ್ನಿ ಕೇಳೋಣ.

ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

0: ಈ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ಪಾ ಈ ಗೀತೆ ಕೇಳಿದ್ರೆ ಅಂಜಿಕೆನ ಬರ್ತದ? ಎಸ್ ಗಜಾನನ್ ಕಾಮ್ಕರ್ ಅವರೇ, ಹಾಡೊಂದಿಗೆ ಎಲ್ಲ ಹಳೆ ನೆನಪು ತಾಜಾಯಿತು. ಕಾರ್ಯಕ್ರಮದ ಮುಂದಿನ ಹಾಡು ಬರ್ತಾ ಇದೆ, 2 ಚಿತ್ರದ್ದು. ಈ ಒಂದು ಸುಮಧುರವಾದ ಗೀತೆಯನ್ನು ರಾಜೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದು, ಬನ್ನಿ ಕೇಳೋಣ. ಕಾರ್ಯಕ್ರಮದಲ್ಲಿ ಆಲೋಚನೆ ಅನ್ನೋ ಒಂದು ಗೀತೆ ನಮ್ಮ ರೋಮಿಯೋ ಚಿತ್ರದ್ದು, ಸುವರ್ಣ ಅಡಿಕೆ ಅವರು ರಿಕ್ವೆಸ್ಟ್ ಮಾಡಿದ್ದು. ದಿಸ್ ವಾಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಥವಾ ನಮ್ಮ ಹಿರಿಯ ನಟಿಯಾದ ಅಂಬಿಕಾ ಅವರು ಅಭಿನಯಿಸಿರುವ ಚಿತ್ರದ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದರೆ ನೀವು ಒಳ್ಳೊಳ್ಳೆ ಗೀತೆಗಳೊಂದಿಗೆ ಕಾರ್ಯಕ್ರಮ ಬಂತು. ಸೊ ಸ್ನೇಹಿತರೆ, ನಿಮ್ಮ ತಾಳ್ಮೆ, ನಿಮ್ಮ ಸಮಯ ಇಲ್ಲಿಯವರೆಗೂ ಕೊಟ್ಟು ವೇನು ದೊನಿಯಾಯಿ. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜು ನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಬೋ ಲಬೋ ಅದೇ ಪೈಲ ಏನಾರ ಈ ಬಾಬಾ ನಂತರ ಕಾಪಾಜಿತನ ಅಕ್ಕಿ ಹಾವುತ್ತಾರೆ ಬಾಬಾ ಜೋ ಬಿ ದೇಗ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. 4 ದಿನದ ಜೀವನ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ತಂಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೇರಿ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆಯ ಮರಣ. ಏದು ಬರೆಯ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಜೋಗೆ ಅಂಗೈಯಾಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದವಲ್ಲ ಈಗಿನ ಕ್ಷಣ ನಿಮ್ಮ ಕಡೆ. ಇದು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಇನ್ನೊಬ್ಬರಿಗೆ ಕನಸು. ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಮಾಡಿರಪ್ಪ, ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ಮಾಡ್ರಿ, ಇವತ್ತ ಈಗ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳ ಹಾಗೆ ಆತ್ಮೀಯ ಸ್ನೇಹಿತರೆ ಅಂದರೆ ಇನ್ನೊಬ್ಬರ ಪ್ರತಿ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬದರಾಡವ, ಛೇ ಛೇ ಛೇ ಛೇ ಛೇ ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡವ ಮಾತಾಡಿ ಮರ್ತಿರ್ತಾನು, ಕೇಳವ ನೆನಪಿಟ್ಕೊಂಡು ಕೊರಕ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮ್ಮ ನಾಡಿನ ಸಿರಿವಂತ ಜನಪದ ಸಂಸ್ಕೃತಿಯ ಅನಾವರಣವಾಗಿ ನೀವು ಕೇಳ್ತಾ ಇದ್ದೀರಾ ಜನಪದ ಸಿರಿ ಕಾರ್ಯಕ್ರಮವನ್ನ. ನಿಮ್ಮೊಂದಿಗೆ ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಬೈಬೇಡ ಕಣೆ, ಬೈಬೇಡ ಕಣೆ, ನನ್ನ ಮನದರಸಿ, ಜ್ವರ ಬರ್ತವ ಚಳಿ.

ಜನಪದ ಸಿರಿ ಜನಪದ ಗೀತೆಗಳ ಕಾರ್ಯಕ್ರಮವಿದು. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತೇರಿ ಹೋಗೋಣ ಬನ್ನಿರಿ ಸ್ವಾಮಿ ರಥಕ್ಕೂ.

ಗೀತೆಗಳ ಕಾರ್ಯಕ್ರಮ ಇದು. ಜನಪದ ಸಿರಿ ಕೇಳ್ತಾ ಇದ್ದೀರಾ? ಇದು ಕೇಳಿ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಆನು ಮೇಲೆ ಅದುಕಾರ, ಗುಂಜಿ ಮನೆ ಗುರುಕಾರ, ಮೂಡಲ ಮನೆಯ ಮಾಯ್ಕಾರ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು, ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಧುಬನದಲ್ಲಿ ಮಧುಮಾನಸ ಇರುಳು ಮಧುರ ಮಧುರ ಕೊಳಲಿನ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM. ಇದು KLE ಕನಸು ನಗಸೋ ಕಾರ್ಯಕ್ರಮ. ಇದು ಅಂದ್ರೆ ನಿಮ್ಮನ್ನೆಲ್ಲರನ್ನ ನಗಸೋ ಕಾರ್ಯಕ್ರಮ, ನಿಮ್ಮ ಟೆನ್ಷನ್ ಅನ್ನ ಓಡಿಸೋ ಕಾರ್ಯಕ್ರಮ, ನಿಮ್ಮ ಲೈಫ್ ಅಲ್ಲಿರೋ ಸಮಸ್ಯೆಗಳಿಗೆ ಒಂದ್ ಸ್ವಲ್ಪ ನಿಲ್ಲಪ್ಪ ನಿಲ್ಲು ಅನ್ಸೋ ಕಾರ್ಯಕ್ರಮ, ನಿಮ್ಮ ಲೈಫ್ ಅಲ್ಲಿರೋ ಎಲ್ಲಾ ತರಹದ ಒಂದು ಟೆನ್ಷನ್ಗೆ ಪೆನ್ಷನ್ ಕೊಡೋ ಈ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ನಿಮ್ಮ ಮನೆ ಮಗನಾದ, ಹೌದ್ರಿ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಅನ್ನವ್ ನಾನು. ಎಷ್ಟು ದಿನ ಅಂತ ಗಲ್ಲಿ ಕಡೆ ಇರಲಿ, ನಾನು ಮನ್ಯಾಗ ಒಳ ಸೊಪ್ಪು ತೊಗೋರಿ, ಮನ್ಯಾಗ ತೊಗೊಂಡಿಲ್ಲ ಅಂದ್ರೆ ನಿಮ್ಮ ಮನ ಮನಗಳಲ್ಲಿ ತೊಗೊಳ್ಳಿ, ಮನ ಮನಗಳಲ್ಲಿ ನೀವು ತೊಗೊಂಡ್ರೆ ನಿಮ್ಮ ಮನೆ ಮನಗಳ. ಈ ನಿಮ್ಮ ಪ್ರೀತಿಯ ಮಂಜುನಾಥ್ ಪೈ ಕಾರ್ಯಕ್ರಮ. ಇದು ಹಾಸ್ಯ ಹೊನಲು ಸ್ನೇಹಿತರ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಮಾತಾಡ್ತಾನೆ ಅನ್ನೋ ಒಂದು ಕುತೂಹಲ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾತಾಡ್ತೇನೆ ಅನ್ನೋಕ್ಕಿಂತ ಮುಂಚೆ ಇವರು ಸಿಟ್ಟಲ್ಲಿದ್ದಾರೆ ನಮ್ಮ ಪ್ರೀತಿಯ. ಆರಾಮರಾಜು ಅದೇ ಯಾಕ್ರಿ ಸಿಟ್ಟಲ್ಲಿದ್ದೀರಾ?
1: ಅಪ್ಪ ನೀನ ಒಂದು ಮಾತು ಕೇಳಬೇಕು ಅಲ್ವ ಅಪ್ಪ. ಈಗ ನಿಮ್ಮ ಲೈಫಲ್ಲೇ ಸ್ನೇಹಿತರೆ, ನೀವು ಆಧಾರ್ ಕಾರ್ಡ, ರೇಷನ್ ಕಾರ್ಡ, ನಿಮ್ಮ ಮನ್ಯಾಗಿಂದ ಎಲ್ಲ ಈ ಪೇಪರ್ಗಳು ಎಲ್ಲಿ ಇಡ್ತೀರಿ? ಒಂದು ಫೈಲ್ ಮಾಡಿ ಇಡ್ತೀರಿ ಹೌದಲ್ಲ? ನಾನು ಹೇಳ್ತಿ ಮಾಸ್ ಲಕ್ಷ್ಮಿ, ಅದನ್ನ ಎಲ್ಲ ತೆಗೆದ ಚಾದರ ಒಳಗ ನಾವು ಕುಂಡೋ ನಾವು ಮಲ್ಕೊಳ್ಳೋ ಹಾಸಿಗೆ ತೆಳಗೆ ಇಟ್ಬಿಟ್ಟಾಳಪ್ಪ.
0: ಹಾಸಿಗೆ ತೆಳಗೆ ಇಡೋದು ಅದು ನಮ್ಮ ಪ್ರತ ಅಲ್ರಿ
1: ಯಪ್ಪ. ಅದೇವ್ರ ನೀವು ಹಂಗೆ ಮಾಡ್ತೀರ ನಮ್ಮ?
0: ಹೌದ್ರಿಪ್ಪ, ನಾವಂತಲ್ಲ ಮಧ್ಯಮ ವರ್ಗದವರು, ನಾವು ಮಿಡಲ್ ಕ್ಲಾಸ್ ಜನತೆ. ನಾವು ಏನು ಮಾಡ್ತೇವೆ, ಇರೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹಾಸಿಗೆ ತೆಳಗೆ ಇಟ್ಬಿಡ್ತೇವ್ರಿ, ಅದು ಕಡಕ್ಕಾಗಿ ಉಳಿತದ್ರ ಅಲ್ರ ಅದಕ್ಕೆ.
1: ಯಪ್ಪ ನೀನು ಶಾಣ್ಯ, ನೀನು ಹೇಳೋ ಮಾತು ಶಾಣ್ಯ, ಹೋಗೋ ಮರೆ ಮಂಚು. ನಾನು ನನಗೆ ಒಂದು ಸ್ವಲ್ಪ ಸರ್ಕಾರಿ ಕೆಲಸ ಇತ್ತಪ್ಪ. ನಮ್ಮ ಮನೆ ಜಾಗ ಪೇಪರ್ ಎಲ್ಲಿ ಅಂತ ಇಡೀ ನನ್ನ ಲಾಕರ ಇಡೋ ಫೈಲ್ ಎಲ್ಲೆಲ್ಲಿ ಇಡ್ತೇವೆ ಅದನ್ನೆಲ್ಲ ಹುಡ್ಕಾಡಿದ್ರ ಏಂಟಿ ಮಾಸ್ ಲಕ್ಷ್ಮಿ, ಎಲ್ಲಿ ಇಡ್ಬೇಕಾ? ಹಾಸಿಗೆ ತೆಳಗಿಟ್ಟಾಳ ಮಂಚು.
0: ಹಾಸಿಗೆ ತೆಳಗಿಟ್ಟಾಳಂದ್ರೆ ಸ್ನೇಹಿತರೆ ನಾವು ಹಂಗ ಮಾಡ್ತಿದ್ದೇವೆ ಅಲ್ರಿ. ಓಕೆ, ಸೊ ಹಾಸಿಗೆ ತೆಳಗಿಟ್ಟಿದ್ರೆ ಸಿಕ್ತೇನಿಲ್ರಿ.
1: ಯಪ್ಪ ಹಾಸಿಗೆ ತೆಳಕ್ ಇನ್ನೊಂದು ಬ್ರಹ್ಮಾಂಡ ಐತೆ, ಹೇಳ್ತಾನ ಬಾ ಅದ್ರ ಬಗ್ಗೆ.
0: ನೀವು ಅದ್ರ ಬಗ್ಗೆ ಹೇಳಿ, ಆದರೆ ಅದಕ್ಕಿಂತ ಮುಂಚೆ ಒಂದು ಮಧುರವಾದ ಗೀತೆ ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಅನ್ನಲು ಕಾರ್ಯಕ್ರಮ.

0: ಬ್ರೋ ಲವ್ ಯು.
1: ಬಿಡ್ರಿಪ್ಪ, ನೀವೆಲ್ಲ ಹಿಂಗ ನೀವು ಹಾಸಿಗೆ ತೆಳಗಿಡ್ತೀರಿ, ನಮ್ಮ ಸ್ನೇಹಿತರು ಹಾಡನ್ನ ಕೇಳಿ ಮಜಾ ಮಾಡಿದ್ರಲ್ರಿ, ಈಗ ನೀವು ನಿಮ್ಮ ಹಾಸಿಗೆ ತೆಳಗ ಏನೇನು ಇಟ್ಟಿರಿ ನೋಡೋ. ನಮ್ಮ ಮಸ್ ಲಕ್ಷ್ಮಿ ಬಂದಿದ್ದಾರೆ, ಸಿಟ್ಟು ಮಾಡಿದ್ರೆ ಕೂತ್ಕೊರ್ ಕೂತ್ಕೊರ್ರಿ, ಹಾಸಿಗೆ ಅನ್ನೋಲ್ಲಿ ಕಾರ್ಯಕ್ರಮ ನಗಸಿರಪ್ಪ. ನೀವು ಎಲ್ಲ ಹಿಂಗೆ ಮಾಡಿದ್ರೆ ಹೆಂಗ? ಹೋಗ್ರಿ ಮಂಜುನಾಥ್ ಸರ, ನಾನು ಆ ಪೇಪರ್ ಎಲ್ಲ ನೋಡ್ರಿ, ಈಗ ನೀವು ಯಾವ್ದಾದ್ರು ಒಂದು ಕಡೆ ಲಾಕರ್ನಾಗ ಇಟ್ಟರೆ ನಾವೆಲ್ಲ ನಮ್ಮ ಸಾರಿ ಎಲ್ಲ ಇಡ್ತೀವಲ್ರಿ ಮಂಜುನಾಥ್ ಸರ, ಅದು ಎಲ್ಲರೂ ಹಿಂಗೆ ಮಡಚಿ ಇದಾದ್ರೆ ಪೇಪರ್ ಖರಾಬ್ ಆಗ್ತದೆ. ನಿಲ್ಲ ಮಂಜುನಾಥ್ ಸರ್, ನೀವು ಹೇಳಿ. ನೀವು ಅಳಿಸೋದು ನಿಲ್ರಿಪ್ಪ, ಅಳಕ್ಕೆ ಹೋಗ್ಬೇಡ್ರಿ. ಹಾಸಿಗೆ ಅನ್ನೋಲ್ಲಿ ಕಾರ್ಯಕ್ರಮ ನಗಿಸೋ ಕಾರ್ಯಕ್ರಮ ನೀವು ಅಳಾತೀರಂದ್ರೆ.
2: ಮಂಜುನಾಥ್ ಸರ, ನನ್ನ ಐಡಿಯಾ ನನ್ನ ತಲೆ ನೋಡ್ರಿ, ಹಾರ್ಲಿಕ್ಸ್ ಕಾಂಪ್ಲೇಂಟ್ ಕೊಡ್ದಿಲ್ಲ ಚಾನಾಗ, ಅದು ಕರಿ ಚಾನಾಗ ಚಿನ್ಮುರಿ ಹಾಕಿ ಕುಡ್ದವ್ರಿ ನಾವು, ಬಡವರಿದ್ದು ಅಲ್ರಿ ಸಣ್ಣಿದ್ದಾಗ, ಅದು ಕುಡಿದು ನಮ್ಮ ತಲೆ ಇಷ್ಟು ಚುರುಕು ನಡೀತದ? ನೀವು ವಿಚಾರ ಮಾಡ್ರಿ ಮಂಜುನಾಥ್ ಸರ. ನೀವು ಈಗ ನಿಮ್ಮ ಪತ್ರ, ಈಗ ಮನೆಯಾಗಿರೋ ಭಿನ್ನ ಭಿನ್ನ ಪ್ರಕಾರದ ಡಾಕ್ಯುಮೆಂಟ್ಸ್ ಇರ್ತಾವ, ಅವು ಎಲ್ಲ ಡಾಕ್ಯುಮೆಂಟ್ಸನ್ನ ನೀವು ಫೈಲ್ನಲ್ಲಿ ಇಡೋದು ಚಲೋನೋ, ಹಾಸಿಗೆ ತೆಳಗಿಟ್ಟರೆ ಕಡಕ್ ಕೈಗೆ ಕುಂಡಿರ್ತಾವ, ಹೌದಲ್ರಿ ಮಂಜುನಾಥ್ ಸರ?
3: ಯವ್ವಾ, ನೀ ಹಾಸಿಗೆ ತೆಳಗ ಪೇಪರ್ ಹತ್ರ ಇಟ್ಟರೆ ಹೋದ ಮಂಚೂರ್ ನನ್ನ ತೆಲಿನಾಗಿಂದು ಏನು ಅಂತೀನಿ, ಹಾಸಿಗೆ ಹಿಂಗೆ ಎಪ್ಸಿದ್ರ ಕೂದ್ಲ ನೋಡಿ ನೀವು, ನಾ ಅಂಜನ ನನ್ನ ಮನ್ಯಾಗ ಯಾರು ಮಾಟ ಮಾಡ್ಯಾರಂತ.
1: ಯಪ್ಪ ಕೂದ್ಲ ಅಂದ್ರೆ?
2: ಮಂಜುನಾಥ್ ಸರ, ನಾವು ಮಹಿಳೆಯರು, ನಾವು ಯಾವಾಗ ಕೂದ್ಲ ಬಾಸ್ತಿರ್ತೇವಲ್ರಿ, ಕೂದ್ಲ ಒಂದು ಸ್ವಲ್ಪ ಉಳಿತದ್ರಿ, ಅದು ನಾವು ಯಾರಿಗಾರು ಬಂದ್ರೆ ಅದು ಕೊಟ್ಟರೆ ನಮಗೊಂದು ಸ್ವಲ್ಪ ಬ್ಯಾಂಡೇಜ ಏನದು ಕ್ಲಿಪ್ ಅದು ಸಿಗ್ತದ್ರಿ, ನಿಮಗೆ ಗೊತ್ತೇನ್ರಿ, ನಮ್ಮ ಮಹಿಳೆಯರ ಕಷ್ಟ ಇವ್ರಿಗೇನು ಗೊತ್ತಿರಿಪ್ಪ?
3: ಮಾತು ಮಾತಿಗೆ ಮಹಿಳೆಯರ ಕಷ್ಟ ಅಂತ ಇತ್ತಾಳ ಮಂಚು, ಮದುವೆ ಮಾಡ್ಕೋಬಾರ್ದು ನೋಡಪ್ಪ ಇದಕ್ಕೆ ಅಂತ.
1: ನಾನು ಇನ್ನೂ ಟೈಮ್ ಐತಿ ಖರೆ, ನೀವು ಯಾಕೆ ಅಂಜಿಸ್ತೀರಪ್ಪ?
3: ಯಪ್ಪ ಯಾರು ಮದುವೆ ಮಾಡ್ಕೊಂಡಿಲ್ಲ ಅವ್ರಿಗೂ ಒಂದು ತ್ರಾಸ, ಯಾರು ಮದುವೆ ಮಾಡ್ಕೊಂಡಿರ್ತಾರ ನೂರಾರು ತ್ರಾಸ.
2: ಅಯ್ಯೋ ಮಂಜುನಾಥ್ ಸರ, ಇವ್ರು ನಂಗೆ ತ್ರಾಸ ಆಗತ್ತಾರ್ರಿಪ್ಪ.
1: ನೀವು ಪೈಲ ನಗರಿಪ್ಪ, ನಗಸೋ ಕಾರ್ಯಕ್ರಮ ಸ್ನೇಹಿತರೆ, ನೀವು ಹಿಂಗೆ ಮಾಡ್ತೀರಾ, ಹಾಸಿಗೆ ತೆಳಗ ಕೂದ್ಲ ಇಟ್ಟಿರ್ತೀರ.
2: ಅಯ್ಯೋ ಮಂಜುನಾಥ್ ಸರ, ಕೇಳ್ರಿ ನನ್ನ ಮಾತುಗಳನ್ನು, ಮಹಿಳೆಯರಿಗೆ ಅಷ್ಟೇ ಗೊತ್ತಾಗುತ್ತೆ, ನಿಮ್ಗೇನು ಗೊತ್ತಾಗುತ್ತೀರಪ್ಪ ಅದು?
3: ಯೋ ನನ್ನ ಮೇಲೆ ಬಂದ್ರಿ ಈಗ. ಯಪ್ಪ ನೀ ಒಂದು ಮಾತು ಕೇಳ್ತಾನೆ ಕೇಳಿಲಿ, ಏಂಟಿ ಮಾಸ ಲಕ್ಷ್ಮಿಗೆ, ನಾನು ಹಂಗೆ ನಾನು ಒಂದು ಸ್ವಲ್ಪ ಸರ್ಕಾರಿ ಕೆಲ್ಸಕ್ಕೆ ಹೋಗಾಕತ್ತೇನಿ, ಜಾಗದ ಒಂದು ಸ್ವಲ್ಪ ಟ್ಯಾಕ್ಸ್ ಎಲ್ಲ ತುಂಬುದಿರ್ತಾವ ಮಂಚು, ಪೇಪರ್ ಎಲ್ಲ ನೋಡ್ರ ಹಾಸಿಗೆ ಅಭಿಷ್ಟು ನೋಡಿದ್ರ ಪೇಪರ್ ಸಿಗೋದು ಬಿಟ್ಟ ಕೂದ್ಲ, ಅದಾದ ಕೂಡಲೇ ಸೇಫ್ಟಿ ಪಿನ್ನ, ಅದಾದ ಕೂಡಲೇ ಹೇರ್ ಬ್ಯಾಂಡ, ನಾನು ಹಂಗೆ ಅಷ್ಟು ದೊಡ್ಡದು ಗಾಡ್ರೇಜ್ ತಂದಿಟ್ಟೇನೆ ಹತ್ರ ಗಿಡಕ್ಕೆ ಏನಾಗ್ತದೆ ಇದಕ್ಕೆ?
2: ಅಯ್ಯೋ ನಿಮ್ಗೆ ಏನು ಅರ್ಥ ಆಗ್ತದೆ ಮಂಜುನಾಥ್ ಸರ,
1: ನನಗೇನು ಅರ್ಥ ಆಗೋದಿಲ್ಲರಿ, ನೀವು ಮದುವೆ ಮಾಡ್ಕೊಂಡಿರಿಪ್ಪ, ನನಗೇನು ಅರ್ಥ ಆಗಂಗಿಲ್ಲ, ನನಗೆ ಕ್ಷಮಿಸಿ ಸ್ನೇಹಿತರೆ, ನನಗೇನು ಅರ್ಥ ಆಗಂಗಿಲ್ಲ. ನಿಮಗೇನಾದ್ರು ಅರ್ಥ ಆದ್ರೆ ನೀವು ಅರ್ಥ ಮಾಡಿಸ್ಕೊಳ್ಳಿ, ಯಾರಿಗೆ ಅರ್ಥ ಆಗಿಲ್ಲ ಅರ್ಥ ಆಗಿರ್ದು ಅವ್ರ ಕಡೆ ಅಂತರ ಅರ್ಥ ಮಾಡಿಸ್ಕೊಳ್ಳಿ ಆಯ್ತಾ?
2: ಅಯ್ಯೋ ಮೆಂಟಲ್ ಆದ್ರಪ್ಪ ಮಂಜುನಾಥ್ ಸರ.
3: ಮತ್ತೆ ಮೆಂಟಲ್ ಆಗೋದಲ್ಲ, ನೀ ನನ್ನ ಪೇಪರ್ಗಳು ತೊಗೊಂಡ್ರೆ ಹಾಸಿಗೆ ತೊಳಗೆ ಇದನ್ನೆಲ್ಲ ಇಡ್ತಾರೋ?
1: ಹಾಸಿಗೆ ಮೇಲೆ ಒಳ್ಳೆ ನಿದ್ದೆನೇ ಬರುದಿಲ್ಲ ಇನ್ನು ಮುಂದೆ ನನಗೆ ಸ್ನೇಹಿತರೆ. ಈಗ ಒಂದು ಮಧುರವಾದ ಗೀತೆ ಕೇಳಿ, ಟೆನ್ಷನ್ ಆಗಿತ್ತು ನನಗೆ. ಹಾಂ

0: ಸುಬ್ರಿಟಾದ ಗೀತೆ ಕೇಳಿದ್ರ, ಟೆನ್ಷನ್ ನನಗಾಗಿದೆ, ನಿಮ್ಮ ಟೆನ್ಷನ್ ಓಡ್ಸಾಕ ಅನ್ನೋ ಕಾರ್ಯಕ್ರಮ ಇದು. ನಿಮ್ಮ ಟೆನ್ಷನ್ ಓಡಿಸ್ತಾ ಇದೆ ಇಲ್ಲಿ, ನನ್ನ ಟೆನ್ಷನ್ ಬಿ ಪಿ ಹೈ ಮಾಡಾಕತ್ತೈತಿ. ನಮ್ಮ ಮಸಲಕ್ಷ್ಮಿ ಅವರು ಇನ್ನೇನ್ ಮಾಡ್ಕೊಂಡು ನೋಡ್ರಿಪ್ಪ, ಪಾವ್ ಭಾಜಿ ತಿಂದಿದ್ದೆಲ್ಲ ಡಕಾರ್ ಹೊಡಾಕತ್ತೇನೆ. ನೀವು ಯಾಕ್ರಿಪ್ಪ ಪೇಪರ್ಗಳನ್ನ ಯಾಕೆ ಫೈಲ್ನಾಗ ಇಡುದಿಲ್ಲ? ನೀವು ಹೇಳಿದ್ರಿ ಓಕೆ, ನಿಮ್ಮ ಗೋದ್ರೇಜ್ ನಲ್ಲಿ ಬಹಳ ಸಾರಿಗಳಿರುತ್ತೆ, ಸೀರೆ ಇವೆಲ್ಲ ಇಟ್ಕೋತೀರಿ ನೀವು, ಪೇಪರ್ ಒಂದ್ ಸ್ವಲ್ಪ ಬೆಂಡ್ ಆಗ್ತೆ, ಅದಕ್ಕೆ ನೀವು ಹಾಸಿಗೆ ತಳಗೆ ಇಟ್ಕೊಂಡಿರಿ. ಅದ್ರಾಗ ಎಂತ ಪ್ರೀತಿ ಮಂಜುನಾಥ್ ಸರ, ನೀವು ಹೇಳ್ರಿಪ್ಪ ಈಗ. ಯಪ್ಪ ದೇವ್ರ, ಇವ್ರು ನಮ್ಮ ಮೇಲೆ ಬರಕತ್ತಾರ. ಅನಮರಾಜ್ ನೀವು ಹೇಳ್ರಿ, ಏನ್ ತಪ್ಪಿತ್ತ
1: ಅಂದ್ರ ನಾನು ತಪ್ಪು ಮಾಡೇನಿ? ನೀನ್ ನನಗೆ ಕೇಳಾಕತ್ತಿ
0: ರೀ? ನೀವು ಇಬ್ರು ಚಾಕು ತಗೊಂಡು ನನ್ನ ಮೇಲೆ ಯಾಕೆ ಬರಾಕತ್ತೀರಿ? ಒಂದು ಮಾತು ಕೇಳಾಕತ್ತೇನೆ, ಸಹಜವಾಗಿ ಹಾಸಿಗೆ ತಳಗಿಟ್ಟಿರಿ, ಅವರು ಅವ್ರದ್ದು ಕರೆಕ್ಟ್ ಐತಿ, ನೀವು ನಿಮ್ದು ಕರೆಕ್ಟ್ ಐತಿ.
2: ಹಾ ಅಂದ್ರೆ ಮಂಜುನಾಥ್ ಸರ, ನೀವೇನು ಇಬ್ಬರದ್ದು ಕರೆಕ್ಟ್ ಐತಿ, ಪಾಲಿಟಿಷಿಯನ್ ಆಗಿರೇನ್ರಿಪ್ಪ ನೀವು? ಹಾ
0: ಓ ದೇವ್ರ, ಸಾಯಿಬಾಬಾ ಎಲ್ಲಿ ಹೋದ್ನಪ್ಪ ನಾನು? ಹಾ ಎಲ್ಲಿದ್ನಿ ಈಗ? ನೀವು ಪೇಪರ್ ಬೆಂಡ್ ಆಗ್ಬಾರ್ದಂತ ನೀವು ಹಾಸಿಗೆ ತಳಗಿಟ್ಟಿರಿ, ಅಲ್ಲಿ ಅವ್ರ ಹಾಸಿಗೆ ಮ್ಯಾಲೆ ಎಬ್ಸಿದ್ರ ಅಲ್ಲಿ ಏನೇನೋ ಸಿಕ್ಕೈತ್ರಿ, ಅವ್ರು ಅಂಜಂಗಿಲ್ಲೇನ್ರಿ?
2: ಅನ್ಸಾಕ ನಾವೇನು ಝೂನ್ ಹೇಗಿಲ್ರಿಪ್ಪ, ಪ್ರಾಣಿ ಸಂಗ್ರಹಾಲಯ ಅಲ್ಲ, ಹಾಸಿಗೆ ಎಬ್ಸಿದ ಕೂಡಲೇ ಇರ್ತಾವ್ರಿಪ್ಪ ಮಹಿಳೆಯರ್ದೆಲ್ಲ.
1: ಅಪ್ಪ ಮಂಚು, ಮಹಿಳೆಯರ್ದ ಮಹಿಳೆಯರ್ದ ಅಂತ ಹೇಳ್ತಾರ, ಹಾಸಿಗೆ ಎಬ್ಸಿದ್ ನಾನ ಅಲ್ಲಿ ಪಿನ್ನ ರಬ್ಬರ್ ಬ್ಯಾಂಡ ಮತ್ತಿದ್ದ ಈಕಿನ ಕೂದ್ಲ, ಈಕಿನ ಕೂದ್ಲು ನೋಡಿ ನನ್ನ ತಲೆ ಗಮ್ಮತ್ತಪ್ಪ, ಯಾವೋ ಮಾಟ ಮಾಡತ್ತಾನ, ಅದಕ್ಕೆ 5 ವರ್ಷದಿಂದ ಮಕ್ಕಳನ್ನ ಆಗ್ಬಲ್ಲ.
2: ಮಕ್ಕಳಾಗಕ ಮಾಟ ಬೇಡ, ನಿಮ್ಮ ಮೂಡ್ಬೇಕ್ರಿಪ್ಪ.
0: ಏಗ ಪ್ರೇಪ, ಹುಡುಗರು ಕೇಳ್ತಿರ್ತಾರು.
2: ಮಂಚಿನದ್ ಸರ ಹೇಳಾಕತ್ತೀನಿ, ಮಳಿನೂ ಐತಲ್ರಿ ಅದಕ್ಕೆ.
1: ಹಾ ನೋಡ್ ಮಂಚು, ಇಂಥವೆಲ್ಲ ಮತ್ತ ಈಗ ಇವು ಆತ ಕೂದ್ಲ ಆತ, ಅದಾದ ಕೂಡ್ಲಿ ಇನ್ನೊಂದು ವಿಷಯ ನೋಡಿ, ನಾ ಕೈಕಾಲು ನಡಗಾಯ್ತ. ಈಕೇನಪ್ಪ, ನಾವು ಕಿರಾಣಿ ಅಂಗಡಿಯಾಗ ತಗೊಳ್ಳೋ ಕ್ಯಾರಿ ಬ್ಯಾಗ್ ಇರ್ತಾವ ನೋಡ್ ಮಂಚು, ಅದ್ನು ಸುದಾ ಇಟ್ಟು ಬಿಟ್ಟಾಳಪ್ಪ, 5-star ಬರ್ತದ ನೋಡಿದ, ಅದು ಬಂಗಾರದಂತದೊಂದ, ಅದ್ನು ತೆಗೆದು ಇಟ್ಟಾಳಪ್ಪ ಮಂಚು. ನಾನು ಅನ್ನಿ ನನ್ನ ಮನ್ಯಾಗ ನನ್ನ ಹಾಸಿಗೆನಾಗ ನೆಮ್ಮದಿಯಾಗಿ ಮಕ್ಕೋತೀನಿ, ಇಷ್ಟು ದಿನ ನನಗ ಗೊತ್ತಿಲ್ಲಕಿ ಈ ಹಾಸಿಗೆ ತಳಗ ಒಂದು ಇಡೀ ಬ್ರಹ್ಮಾಂಡ ಐತಂತ.
0: ಯಪ್ಪ ಏನೇನು ಇಟ್ಕೊಂಡಿರಿ ನೀವು?
2: ಮಂಚಿನದ್ ಸರ, ನಮ್ಮ ಶಾಲೆಯಾಗಿಂದ ನಾವು ಇದನ್ನ ಮಾಡ್ಕೊತ ಬಂದೀವ್ರಿಪ್ಪ, ನೀವ ವಿಚಾರ ಮಾಡ್ರಿ. ಆ 5-star ಜೊತೆ ಅದು ಓನ್ಲಿ ಈಗಿನ ಕಾಲದ ಹುಡುಗಿರಿಗೆ ಗೊತ್ತಾಗಂಗಿಲ್ಲ, ನಮಗಂದ್ರೆ ನಮ್ಗೆ ಬಹಳ ಇಷ್ಟ ಐತ್ರಿ ಮಂಚಿನದ್ ಸರ. ಅದು 5-star ಒಂದು ಬಂಗಾರದ ಒಂದು ಪೇಪರ್ ಬರ್ತಿತ್ರಿ, ಆ ಪೇಪರನ್ನ ನಾವು ಪುಸ್ತಕದ ಮಂದಿಗೆ ಇಡಾವ್ರಿ, ಅದ್ ತೆಗೆದು ಕೂಡಲೇ ಹಿಂಗೆ ಪರ್ಪರ್ ಪರ್ಪರ್ ಆವಾಜ್ ಬರೋದ್ರಿಪ್ಪ.
1: ಏಕೆ ಪರ್ಪರ್ ಆವಾಜ್ ಬರ್ತದೋ ಇಲ್ಲ ಗೊತ್ತಿಲ್ಲ, ಹಾಸಿಗೆ ಎಷ್ಟಿದ್ ಕೂಡಲೇ ಕಾಯಿ ಕಾಲೆಲ್ಲ ತರ್ತಾರಾತ ಮಂಚು, ನಾನು ಏನು ಮಾಡಲಿ?
0: ಓಕೆ ಮತ್ತೇನೇನು ಸಿಕ್ತಪ್ಪ ನಿಮ್ಮ ಹಾಸಿಗೆ ತಳಗ?
2: ಅಯ್ಯೋ ಅದನ್ನೆಲ್ಲ ಕೇಳಬೇಡ್ರಿಪ್ಪ ಮಂಜುನಾಥ್ ಸರ.
1: ಏ ನಾನು ಹೇಳಾವ ಇವತ್ತು ಮಂಚು, ನಾ ಇವತ್ತು ಹೇಳೇ ಹೇಳಾವ.
2: ಅಯ್ಯೋ ಬೇಡ್ರಿಪ್ಪ, ಎಲ್ಲರೂ ಬಂದು ಹೇಳಕ್ಕೆ ಹೋಗ್ಬೇಡ್ರಿಪ್ಪ.
0: ಈಗ ಏನಾದ್ರು ಒಂದು ಮಾತು ನಿಮಗೆ ಯಾವತ್ತು ಹಾಸ್ಯವನ್ನಲ್ಲು ನೆ ಕರ್ಸೋದೇನ? ನಗಿಲಿ, ಜನರ ಟೆನ್ಷನು ಮರೀಲಿ. ನೀವು ನೋಡ್ರ ಎಲ್ಲಾರ ಮನೆ ಕತ್ತಿನ ತೆಗ್ದ್ರಲ್ರಿ,
2: ನಮ್ಮ ಮನೆಯಾಗೂ ಇದ ಕತ್ತಿ ಐತ್ರಿ ಸ್ನೇಹಿತರೆ,
0: ಹಾಸಿಗೆ ತಳಗ ಬ್ರಹ್ಮಾಂಡವೇ ಇದೆ. ಈಗ ನಾನು ಇದನ್ನ ಹೇಳುವಾಗ, ಈ ಕಾರ್ಯಕ್ರಮ ಕೇಳುವಾಗ ನಿಮಗೂ ಗಮನ ನಿಮ್ಮ ಹಾಸಿಗೆ ತೆಳಗೆ ಬರುತ್ತೆ. ಹಾಸಿಗೆ ತೆಳಗೆ ಹೋಗಿ ನೋಡಿ, ಯಾವತ್ತಾದ್ರೂ ನಿಮಗೂ ಗೊತ್ತಾಗುತ್ತೆ. ಆ ಗ್ಯಾಪ್ನಲ್ಲಿ ಇನ್ನೊಂದು ಗೀತೆ ಬರ್ತಾ ಇದೆ, ಕೇಳಿ ಮಜ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು.

0: ಆಲ್ರೈಟ್, ಸುಪರಿಟಾದ ಗೀತೆ ಹಾಸ್ಯ ಹೊನಲು ಕಾರ್ಯಕ್ರಮ. ದೇವ್ರ, ಈ ಹಾಸ್ಯ ಹೊನಲು ಕಾರ್ಯಕ್ರಮ ನಮ್ಮ ಸ್ನೇಹಿತರಿಗೆ ಅವ್ರ ಟೆನ್ಷನ್ ಓಡಿಸೋ ಅಂದ್ರೆ ನನಗೆ ಟೆನ್ಷನ್ ತಗೊಂಡು ಬಂದಾರ ಇವರಿಬ್ರು.
1: ಅಯ್ಯೋ ಮಂಚಿನ, ಯಾಕಂಗ ಹೇಳ್ತೀರಿಪ್ಪ? ನಾವು ಇದನ್ನ ನೋಡ್ರಿ, ನಮ್ಮ ಮನೆ ಜಗಡ ಬೇರೆಯವರಿಗದು ಸುಖ, ಅವರಿಗೆ ಸಂತೋಷ. ಈ ಲೈಫು ಹೀಗೆ ರೀ, ಬೇರೆಯವ್ರ ಕಷ್ಟ ಬೇರೆಯವ್ರ ದುಃಖ ನೋಡಿ ಮನೋರಂಜನೆ ತಗೋತಾರ್ರಿಪ್ಪ ಮಂಚಿನ.
0: ಅದು ಕರೆಕ್ಟ್. ಅಯ್ಯೋಯ್ಯೋ, ಏನ್ ಮಾತಾಡಿದ್ರು ನೋಡ್ರಿ, ಮಾತಾಡಿದ್ರ ಇಟ್ಕೋ ಆಕಿನ ನಿಮ್ ತಂಗಿನಲ್ಲ, ಏ ಮನಿಗೆ ಹೋಯ.
1: ಅಯ್ಯೋ ನೋಡ್ರಿ ಇವರೆಲ್ಲ,
0: ಏಗಪ್ಪ ಆಗಪ್ಪ, ಈಗ ಹಾಸಿಗೆ ತಳಗ ಏನೈತೆ ಅದನ್ನ ಹೇಳ್ತೇನೆ.
2: ಯಪ್ಪ ಹೇಳ್ರಿ ಮುಂದೆ ಏನೈತಿ.
0: ನೋಡಮ್ಮ ಮಂಕೋ, ಹಾಸಿಗೆ ತಳಗ ಇನ್ನೊಂದು ವಿಷಯ ನೋಡಿದ್ ನನಗೆ ಕೈ ಕಾಲು ನಡಗಿತ್ತು. ಏನಂದ್ರ ನನ್ನ ಬೆನ್ನು ನೋವ ಮತ್ತು ಮನಕಾಲು ನೋವಾಗ ಎಕ್ಸ್ರೇ ಮಾಡಿಸ್ಕೊಂಡಿನಿ ಯಾವಾಗ ಮದ್ವೆಗಿಂತ ಮುಂಚೆ. ಅವಾಗಿಂದ ಎಕ್ಸ್ರೇ ಸುತ್ತ ಅಲ್ಲಿ ತಳಗೈತು ಮಂಚ. ನಾನು ಇದನ್ನ ತಗೊಂಡು ಏನು ಮಾಡೋಕ್ಕೆ?
2: ಅದನ್ನ ತಗೊಂಡು ಏನು ಮಾಡವ್ರಿ?
1: ಅಲ್ಲ ಮಂಚುನಾಥ್ ಸರ, ಅದನ್ನು ನಾವು ಗೋದ್ರೇಜನಾಗಿಟ್ರೆ ಅದು ಮಡಿಚ ಹೋಗ್ತದಂತ ನಾವು ಅಲ್ಲಿ ತೆಳಗಿಟ್ಟಿದ್ರಿಪ್ಪ.
2: ಯಪ್ಪ ಅದರ ತೆಗೆದು ಒಗಿಬೇಕೇನಿಲ್ರಿ
1: ಮಂಚುನಾಥ್ ಸರ. ನೋಡ್ರಿ, ಪ್ರತಿ ರವಿವಾರ ನೀವ ಹೇಳ್ತೀರಿ ಮನೆ ಸ್ವಚ್ಛನ್ನ ಮಾಡಬೇಕು ಅಂತ. ಆ ಹಾಸಿಗೆ ತೆಳಗಷ್ಟು ನಮ್ಮ ಗಮನನ ಹೋಗಿಲ್ಲ, ಈಗ ಹೋಗಿ ಮಾಡ್ತೀನಿ ಮಂಜುನಾಥ್ ಸರ.
0: ಮಂಚು, ಏ ಮಂಚು, ಈಗ ನಿನಗೊಂದು ಮಾತು ಹೇಳ್ತಾನೆ. ಆ ಹಾಸಿಗೆ ತೆಳಗಿರೋ ಆ ರಬ್ಬರ್ ಬ್ಯಾಂಡ, ಆ ಪಿನ್ನ, ಆ ಕ್ಲಿಪ್ಪ, ಅದನ್ನೆಲ್ಲ ಒಗ್ಗಟ್ಟು ಮಾಡ್ರ. ಕಂಪ್ಲೀಟ್ ಒಂದು ಸ್ಟೇಷನರಿ ತೆಗಿಬೋದು ನೋಡಪ್ಪ ಮಂಜು. ನಾನು ಅಷ್ಟೈತು ನೋಡಪ್ಪ ಇಲ್ಲಿ.
1: ಯಾಕೆ ಇಷ್ಟೆಲ್ಲ ಹೇಳ್ತೀರಿಪ್ಪ ಎಲ್ಲ ಬಂದು ನೀವು? ಹಾ, ನಿಮಗೇನು ತ್ರಾಸ ಆಗೈತಿ?
0: ಏ ನಾನ ಮನ್ಯಾಗ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಟ್ಟೇನು ಮಂಚು. ಅದ್ರಾಗ ಒಂದು ಪೌಡರ್ ಸಿಗೋದ ಅಪರೂಪ ಆಗೈತಿ. ಅಲ್ಲಿ ತೆಳಗ ಎಲ್ಲ ಇಟ್ಟಿವಪ್ಪ ಹಾಸಿಗೆ ತೆಳಗ.
2: ಸೊ ಈಗ ನೀವು ಪೌಡರ್ ಗೀಡರ್ ಹಾಕೊಂಡು ಬಂದಿರಿ?
0: ಏ ಹಂಗೆ ಅನ್ವಾಲ್, ನಾನು ನಿನಗೆ ಒಂದು ಮಾತು ಹೇಳತ್ತೀನಿ. ಈಡೋ ಈಜ ಏನಾರು ಒಂದು ಸಾಮಾನು ಬೇಕು ಅಂದ್ರೆ ನಾವು ಎಲ್ಲಿ ಹೋಗ್ಬೇಕಾ? ಎಲ್ಲಿ ಇಡ್ತಾರ? ಇಟ್ಟಿದ್ದ ಜಗನಾಗ ಇಟ್ಟರೆ ನಮಗೆ ಸಿಗ್ತದ ಮಂಚು? ಎಲ್ಲ ತೆಗೆದು ಹಾಸಿಗೆ ತೆಳಗ ಹಾಕಕ್ಕೆ ಏನಕ್ಕೆ ಚೋರ?
1: ಅಯ್ಯೋ ನನಗೆ ಚೋರನ್ನ ಹಾಕತ್ತಾರೆ ನೋಡ್ರಿಪ್ಪ, ನನ್ನ ಜೀವನ ಹಾಳಾಯ್ತು ಇವ್ರಿಗೆ ಮದುವೆ ಮಾಡ್ಕೊಂಡು. ಅಯ್ಯೋ
2: ಸ್ನೇಹಿತರೆ, ನಿಮಗೆ ನಿಮ್ಮ ಟೆನ್ಷನ್ ಓಡಿಸೋಣ ಅಂದರೆ ಇಲ್ಲಿ ನೋಡಿದ್ರೆ ಇವ್ರು ನನಗೆ ಟೆನ್ಷನ್ ಕೊಡತ್ತಾರ, ಬಿ ಪಿ ರೈಸ್ ಮಾಡತ್ತಾರ. ಕ್ಷಮಿಸಿ ಸ್ನೇಹಿತರೆ, ಇನ್ನು ಮುಂದೆ ಇವ್ರನ್ನ ಕರ್ಕೊಂಡು ಬರೋದಿಲ್ಲ ಆಯ್ತಾ?
0: ಯಪ್ಪ ಹಂಗೆಲ್ಲ ಹೇಳ್ಬಾ ಸ್ನೇಹಿತರೆ. ನೀವು ಏನ ನಮ್ಮ ದುಃಖ ನಮ್ಮ ಈ ಜಗಳ ಎಲ್ಲ ಕೇಳಿ ಮಜಾ ಮಾಡೋದಾ? ಇರ್ತಾವ ನಾನು ಹೆಂಡತಿ ಹಿಂಗ, ನಾನು ಬೈತೇನೆ ನೂರಾರು ಪ್ರೀತಿ ಅಷ್ಟ ಮಾಡ್ತೀನಿ ರೀ. ಈಗ ನೀವು ವಿಚಾರ ಮಾಡ್ರಿ, ಹಾಸಿಗೆ ತೆಳಗ ಇಷ್ಟೆಲ್ಲ ಕ್ಲಿಪ್ಪ ಇಷ್ಟೆಲ್ಲ ಪೆನ್ನ ಪೇಪರ್ ಎಲ್ಲ ಐತಿ, ಒಂದು ಸ್ಟೇಷನರಿ ಕಟ್ಬೋದು, ನಾವು ಯಾಟ್ ಪ್ರೀತಿ ಮಾಡಿರ್ಬೋದು ನನಗೆ ಹೇಳ್ತೀಗ.
1: ಹ್ಞೂ ಗೊತ್ತೈತಿ ಇವ್ರು ಇಷ್ಟು ಪ್ರೀತಿ ಮಾಡ್ತಾರೆ ನನಗೆ, ಅಷ್ಟ ಬೈತಾರ್ರಿಪ್ಪ.
2: ಇರವಾದ ಬಿಡ್ರಿ, ಅದ ಬ್ಯಾಳಿಗೆ ಒಗ್ಗರಣೆ ಹಾಕಿಲ್ಲ ಅಂದ್ರೆ ಬೋರ್ ಆಗ್ತದ. ಜೀವನದಲ್ಲಿ ಅವಾಗವಾಗ ಜಗಳ ಮಾಡಿಲ್ಲ ಅಂದ್ರೆ ಬೋರ್ ಆಗ್ತದ. ಅದಕ್ಕೆ ಸ್ನೇಹಿತರೆ ಹೇಳುದು, ಈ ಪ್ರೀತಿಯ ಹಾಸ್ಯ ಹೊನಲು ಕಾರ್ಯಕ್ರಮ ಕೇಳುದು, ಎಂಜಾಯ್ ಮಾಡುದು, ಭಿನ್ನ ಭಿನ್ನ ಪ್ರಕಾರದ ಕಾರ್ಯಕ್ರಮವನ್ನ ತಗೊಂಡು ಬರ್ತಾ ಇರುತ್ತೇನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮನೆಯಲ್ಲಿ ಹೋಗಿ ಹಾಸಿಗೆ ತಳ ಕೈ ಹಾಕಿ ನೋಡಿ ಏನೇನಾರು ಸಿಗುತ್ತೆ. ನಿಮಗೊಂದೊಂದು ಮಾತು ಹೇಳ, ಬಹಳಷ್ಟು ವಿಷಯಗಳು ನೀವು ಮನೆಯಲ್ಲಿ ಹುಡುಕಾಡ್ತಿರ್ತೀರ, ಹಾಸಿಗೆ ತಳಗೂ ಒಂದು ಸ್ವಲ್ಪ ಹುಡುಕಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಮಂಜುನಾಥ್ ಪೈ, ಟೆನ್ಷನ್ ಓಡಿಸೋ ಕಾರ್ಯಕ್ರಮ, ನಿಮ್ಮ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ನಿಲ್ಲಪ್ಪ ನಿಲ್ಲು ಅನ್ನೋ ಕಾರ್ಯಕ್ರಮ, ನಿಮ್ಮ ಮುಖದ ಮೇಲೆ ಒಂದು ಲೈಟಾಗಿ ನಗು ತರಿಸೋ ಕಾರ್ಯಕ್ರಮ ಆಸೆ ಹೊನಲು ಕಾರ್ಯಕ್ರಮವಿತ್ತು ಇವತ್ತು. ಇವತ್ತಿನ ಕಾರ್ಯಕ್ರಮ ಹೇಗನ್ಸಿತ್ತು ತಿಳಿಸಿ 9019904904. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಾನು ಮಂಜುನಾಥ್ ಪೈ, ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148153 ಹಾಗೂ 8123871607.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ.

0: ಜಾಣ
1: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 5 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಎಐ ಸೇವಕರಾಗಬೇಕೇ? ಬನ್ನಿ ಕ್ಷಿಪ್ರವಾಗಿ ಕ್ಷಯರೋಗದ ಪತ್ತೆ ಹಚ್ಚುವ ಕ್ವಿಕ್ ಡಿಎನ್ಎ ಕಿಟ್ ಹಾಗೂ ಬಣ್ಣದ ಜೀವ ಪ್ರಾಣಿಗಳಲ್ಲಿ ಬಣ್ಣಗಳು ಧಾರಾವಾಹಿ ಸಂಚಿಕೆ 2. ಎಐ ಸೇವಕರಾಗೋಣವಾ? ಬನ್ನಿ, ನವದೆಹಲಿಯಲ್ಲಿ ವಿಶ್ವ ಯಾಂಬು ಮೇಳ ಅರ್ಥಾತ್ ಎಐ ಸಮಾವೇಶ ನಡೀತಾ ಇದೆ. ಕೃತಕ ಬುದ್ಧಿಮತ್ತೆ ಅಥವಾ ಯಾಂತ್ರಿಕ ಬುದ್ಧಿಮತ್ತೆ, ಯಂತ್ರಮತಿ, ಯಂತ್ರಬುದ್ಧಿ ಅಂತೆಲ್ಲ ನಾವು ವಿಧ ವಿಧವಾಗಿ ಕರೆಯುವ ಈ ತಂತ್ರಜ್ಞಾನ ಶೀಘ್ರವೇ ಲಕ್ಷಾಂತರ ಜನರ ಉದ್ಯೋಗವನ್ನ ಕಸಿಯಲಿದೆ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ ಈ ಸುದ್ದಿ ಎಷ್ಟು ಜೋರಾಗಿ ಬೀಸಿತ್ತು ಅಂದ್ರೆ, ಇವತ್ತು ಅತಿ ಹೆಚ್ಚು ಉದ್ಯೋಗವನ್ನ ಒದಗಿಸುತ್ತಾ ಇರುವಂತಹ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಹಲವಾರು ಕಂಪನಿಗಳ ಷೇರುಗಳ ಬೆಲೆ ಕುಸಿಯಲಾರಂಭಿಸಿತ್ತು. ಈ ಸಮಯದಲ್ಲಿ ಇನ್ನೊಂದು ಸುದ್ದಿ ಬಂದಿದೆ, ಎಐ ನಿಮ್ಮ ಉದ್ಯೋಗನ ಕಸಿಯೋದಿರಲಿ, ನಿಮಗೆ ಉದ್ಯೋಗವನ್ನು ನೀಡಲು ಸಿದ್ಧವಾಗಿದೆ ಅಂತೆ. ಆಶ್ಚರ್ಯ ಆಯ್ತಾ? ಇದೋ ಇಲ್ಲೊಂದು ಆ ಥರ ಕೆಲಸ, $5 ಕೂಲಿಯಂತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮನೆಯಿಂದ ಹೊರಗೆ ಹೋಗಿ ಎಲ್ಲಾದರೂ ಹುಲ್ಲು ಹಾಸು ಇದೆಯಾ ಅಂತ ನೋಡಿ, ಅದನ್ನು ಮುಟ್ಟಿ ಹುಲ್ಲನ್ನು ಮುಟ್ಟುತ್ತಾ ಇರುವಂತಹ ನಿಮ್ಮ ಕೈನ ಫೋಟೋವನ್ನು ನಿಮ್ಮ ಫೋನ್ನಲ್ಲಿ ಕ್ಲಿಕ್ಕಿಸ್ಬಿಟ್ಟು ಆಮೇಲೆ ಅದನ್ನು ಕೊಟ್ಟ ವಿಳಾಸಕ್ಕೆ ಕಳಿಸೋದು, $5 ನಿಮಗೆ ಸಿಗುತ್ತೆ. ಈ ಉದ್ಯೋಗವನ್ನು ಸೃಷ್ಟಿಸಿದ್ದು ಒಂದು ಎಐ. ಇದೇನಿದು ತಮಾಷೆ ಅಂದರ, ಇಂದಿನ ತಂತ್ರಜ್ಞಾನ ಯುಗವೇ ಹಾಗೆ. ಅತ್ತ ತಮಾಷೆನೋ ಇತ್ತ ವಾಸ್ತವವೋ ತಿಳಿಯದೇ ಇರುವಂತಹ ಸಂದಿಗ್ಧದಲ್ಲಿ ನಮ್ಮನ್ನು ಅದು ದೂಡ್ತಾ ಇರುತ್ತೆ. ರೆಂಟ್ ಎ ಹ್ಯೂಮನ್ ಎನ್ನುವ ಈ ವೆಬ್ ತಾಣ ಅಂತಹದ್ದೊಂದು ಪ್ರಯೋಗ ಅನ್ನೋಣ. ಕಳೆದ ಫೆಬ್ರವರಿಯಲ್ಲಿ ಎಐ ಸುದ್ದಿ ಮೇರು ಶಿಖರವನ್ನು ಏರ್ತಾ ಇದ್ದ ಹಾಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಂತಹ ನ್ಯೂಯಾರ್ಕ್ನ ಅಲೆಕ್ಸಾಂಡರ್ ಲಿಟೆಪ್ಲೋ ಮತ್ತು ಪ್ಯಾಟ್ರಿಷಿಯಾ ಟಾನಿಗೆ ಹೀಗೊಂದು ಐಡಿಯಾ ಬಂತು. ಮನುಷ್ಯರು ಎಐಗಳನ್ನು ದುಡಿಸ್ಕೊಳ್ಳೋದು ಸಹಜ, ಅದೇ ಎಐಗಳು ಮನುಷ್ಯರನ್ನು ದುಡಿಸ್ಕೊಳ್ಳೋದಾದ್ರೆ ಹೇಗಿರುತ್ತೆ? ಇದು ಅವರ ಪ್ರಶ್ನೆಯಾಗಿತ್ತು. ಎಐ ಮಾಡಲು ಆಗದ ಕೆಲಸಗಳನ್ನ ಮನುಷ್ಯರು ಮಾಡಬಹುದು. ಉದಾಹರಣೆಗೆ, ಎಐ ಅನ್ನೋದು ಒಂದು ಅಮೂರ್ತವಾದ ದೇಹ ಇಲ್ಲದ ಒಂದು ತಂತ್ರಜ್ಞಾನ. ದೈಹಿಕ ಶ್ರಮ ಬೇಕಾಗುವಂತಹ ಯಾವುದೇ ಕೆಲಸಕ್ಕೂ ಕೂಡ ಮನುಷ್ಯರು ಬೇಕೇ ಬೇಕು. ಮುಂದೊಂದು ದಿನ ಎಐಗಳೇ ಎಲ್ಲ ಕಡೆ ಇರೋ ಹಾಗಾದಾಗ ಅವು ಮನುಷ್ಯರನ್ನ ಬಾಡಿಗೆಗೆ ಪಡೆಯುತ್ತವ ಹೇಗೆ? ಈ ವಿಚಿತ್ರ ಕಲ್ಪನೆಯನ್ನ ಇಬ್ಬರು ತಕ್ಷಣಕ್ಕೆ ವಾಸ್ತವಕ್ಕೆ ಇಳಿಸ್ಬಿಟ್ರು. ಎಐ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಒಂದು ವೆಬ್ ತಾಣವನ್ನು ರೂಪಿಸಿದರು. ಇದರಲ್ಲಿ ನಾವು ನೀವು ರೂಪಿಸಿದ ಎಐ ಸಾಧನಗಳನ್ನು ಅಥವಾ ಸಾಫ್ಟ್ವೇರ್ ತಂತ್ರಜ್ಞರು ಹೇಳುವಂತಹ ಎಐ ಏಜೆಂಟ್ಗಳು ಅವನ್ನು ಸದಸ್ಯರನ್ನಾಗಿ ಮಾಡಬಹುದು. ಈ ಎಐ ಏಜೆಂಟ್ಗಳು ವೆಬ್ ತಾಣದಲ್ಲಿ ತಮ್ಮಿಂದ ಆಗದ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಉದ್ಯೋಗಿಗಳನ್ನು ಹುಡುಕುತ್ತವೆ, ಕೆಲಸದ ಜಾಹೀರಾತನ್ನು ಅಲ್ಲಿ ಪ್ರದರ್ಶಿಸ್ತವಂತೆ. ರೆಂಟ್ ಎ ಹ್ಯೂಮನ್ ಎನ್ನುವ ಈ ವೆಬ್ ತಾಣದಲ್ಲಿ ನಾವು ನೀವು ನೋಂದಾಯಿಸಿಕೊಳ್ಳಬಹುದು. ಇದು ನಮ್ಮಲ್ಲಿರೋ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿನ ಹಾಗೆ. ಮನುಷ್ಯರಾಗಿ ನಮ್ಮ ವಿಶಿಷ್ಟ ಕೌಶಲ್ಯಗಳು ಏನು, ಯಾವ್ಯಾವ ಸಾಮರ್ಥ್ಯ ನಮಗಿದೆ, ಏನೆಲ್ಲ ಕೆಲಸವನ್ನು ನಾವು ಮಾಡಿಕೊಡಬಲ್ಲೆವು ಅಂತ ಪಟ್ಟಿ ಮಾಡಿದ್ರೆ ಸಾಕು. ಅದಕ್ಕೆ ತಕ್ಕ ಹಾಗೆ ಕೆಲಸ ಇದ್ದಲ್ಲಿ ಅದನ್ನು ಈ ವೆಬ್ ತಾಣ ಸೂಚಿಸುತ್ತೆ, ಅಥವಾ ಇಲ್ಲಿರೋ ಸದಸ್ಯ ಎಐ ಏಜೆಂಟ್ಗಳು ನಿಮ್ಮನ್ನು ಸಂಪರ್ಕಿಸ್ತವೆ. ಎಂತೆಂಥ ಕೆಲಸಗಳು ಇಲ್ಲಿ ಸಿಗಬಹುದು ಅನ್ನೋ ತಾನೇ ನಿಮ್ಮ ಪ್ರಶ್ನೆ. ಎಐ ಮಾಡಲಾಗದ ಎಲ್ಲಾ ಕೆಲಸಗಳು ಸಿಗುತ್ತವಂತೆ. ಮೀಟಿಂಗ್ಗಳಿಗೆ ಹೋಗೋದಕ್ಕೆ ಮನುಷ್ಯರು ಬೇಕೇ? ಮದುವೆ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಜನ ಬೇಕಾ? ಮೈಸೂರು ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಸೀರೆ ಖರೀದಿಸೋದಕ್ಕೆ ಕ್ಯೂ ಇದೆಯಲ್ಲ, ಅದರಲ್ಲಿ ನಿಲ್ಲೋದಕ್ಕೆ ಜನ ಬೇಕಾ? ಯಾರದ್ದೋ ಫೋಟೋ ಬೇಕು, ತೆಗೆಯೋರಿಲ್ಲ, ಚಿಂತೆ ಬೇಡ, ಇಲ್ಲಿ ಅರ್ಜಿ ಹಾಕಿದ್ರೆ ಸಾಕು. ಹೀಗೆ ಹತ್ತು ಹಲವು ಮನುಷ್ಯರಷ್ಟೇ ಮಾಡಬಹುದಾದ ಕೆಲಸಗಳಿಗೆ ಮಾಂಸ ವಸ್ತುಗಳನ್ನು ಬಾಡಿಗೆಗೆ ಪಡೆಯಬಹುದು. ಮಾಂಸ ವಸ್ತು ಅಂದರೆ ಮೀಟ್ ಸ್ಪೇಸ್ ಅನ್ನೋದು ಮನುಷ್ಯರಿಗೆ ಈ ಎಐ ಏಜೆಂಟ್ಗಳು ಇಟ್ಟ ಹೆಸರು. ಇದೊಳ್ಳೆ ತಮಾಷೆಯಾಗಿದೆ ಅಲ್ಲ. ಈಗಾಗಲೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಸ್ಕೂಲ್ನ ಅಡ್ಮಿಷನ್ಗೆ, ಹೊಸ ಐಫೋನ್ ಖರೀದಿಗೆ, ರೇಷನ್ ಅಂಗಡಿಲಿ ಸಾಮಾನು ತಗೊಳ್ಳೋದಕ್ಕೆ, ನೋಟು ಅಮಾನ್ಯೀಕರಣ ಆಗಿದ್ದಾಗ ಹಣ ಬದಲಾಯಿಸೋದಕ್ಕೆ, ಬ್ಯಾಂಕರ್ ಮುಂದೆ ಇದ್ದಂಥ ಕ್ಯೂಗಳಲ್ಲಿ ನಮ್ಮ ಬದಲಿಗೆ ಬೇರೆಯವ್ರು ನಿಲ್ಲುವಂಗೆ ಮಾಡಿದ್ವಲ್ಲ, ಕೆಲವೆಡೆ ಇದಕ್ಕಾಗಿಯೇ ಜನನೂ ಇದ್ದಾರಂತೆ, ಅಂಥದ್ರಲ್ಲಿ ಇದೇನು ಹೊಸ್ತು ಅಂದ್ರೆ, ಈ ಕೆಲಸಗಳಲ್ಲಿ ನಿಮ್ಮನ್ನು ಆಯುವುದು ಮನುಷ್ಯರಲ್ಲ, ಯಂತ್ರ ಬುದ್ಧಿ. ನಿಮ್ಮ ಸಾಮರ್ಥ್ಯವನ್ನು ಅಳೆದು ಅದು ಕೆಲಸ ಕೊಡುತ್ತದಂತೆ. ಆ ಹಾಗಿದ್ರೆ ನನಗೂ ಕೆಲಸ ಸಿಗಬಹುದಾ ಅನ್ನೋದಲ್ವೇ ನಿಮ್ಮ ಪ್ರಶ್ನೆ? ಪ್ರಯತ್ನಿಸಿ ನೋಡಿ, ಸಿಗಬಹುದೇನೋ. ಈ ವೆಬ್ ತಾಣದಲ್ಲಿ ನಿಮ್ಮ ಹೆಸರು, ವಿಳಾಸ ಅಥವಾ ಇಮೇಲ್ ಕೊಟ್ಟು ನೋಂದಾಯಿಸಿಕೊಂಡು ನೀವು ಯಾವ್ಯಾವ ಕೆಲಸ ಮಾಡಬಲ್ಲರಿ ಅಂತ ವಿವರಿಸಿದ್ರೆ, ಅಥವಾ ವೆಬ್ ತಾಣದಲ್ಲಿ ಈಗಾಗಲೇ ಜಾಹೀರಾತು ಆಗಿರುವಂತಹ ಉದ್ಯೋಗಗಳಲ್ಲಿ ಯಾವುದಾದರೂ ನಿಮಗೆ ಒಗ್ಗುತ್ತದೆಯಾ ಹುಡುಕಿ ಅರ್ಜಿ ಹಾಕಿದ್ರೆ ಯಾರಿಗೊತ್ತು ಕೆಲಸ ನಿಮಗೂ ಸಿಗಬಹುದು. ಆದರೆ ಈ ಕೆಲಸ ಕೇವಲ ಕೆಲವು ಇಮೇಲ್ಗಳನ್ನು ಕಳಿಸೋದೋ, ಸರ್ಕಾರಿ ಕಚೇರಿಗಳು ಕೇಳುವ ಲೆಕ್ಕಪತ್ರಗಳನ್ನು ಸರಿಯಾಗಿವೆಯೋ ಇಲ್ಲವೋ ಅಂತ ಹೊಂದಿಸಿ ಕಳಿಸೋದೋ ಆಗಿರಬಹುದು. ನಮ್ಮಲ್ಲಿ ಆನ್ಲೈನ್ ಸರ್ವೀಸ್ಗಳು ಇದ್ದರೂ ಕಚೇರಿಗೆ ಬನ್ನಿ ಅನ್ನುವ ಮೂಡ ಪಾಸ್ಪೋರ್ಟ್ ಆಫೀಸ್ಗಳಿವೆಯಲ್ಲ, ಅದರಿಂದ ಈ ಕೆಲಸಗಳು ಬೇಕೇ ಬೇಕು. ನನಗೂ ಕೆಲಸಕ್ಕೆ ಯಾರಾದರೂ ಇದ್ದರೆ ಬೇಕಿತ್ತು ಅಂದ್ರೆ ಈ ತಾಣದಲ್ಲಿ ಪಟ್ಟಿಯಾಗಿರುವ ಜನರಲ್ಲಿ ಯಾರಾದರೂ ನಿಮಗೆ ಒಗ್ಗಬಹುದು. ಸರ್ವೆ ಮಾಡಿ, ಇಲ್ಲವೇ ನಿಮ್ಮದೇ AI ಏಜೆಂಟ್ ಇದ್ರೆ ತಾಣದಲ್ಲಿ ಕೊಟ್ಟಿರುವಂತಹ ತಂತ್ರಾಂಶವನ್ನು ಬಳಸಿ ಅದನ್ನು ಇಲ್ಲಿಗೆ ಸೇರಿಸಿ, ಅದು ತನ್ನಂತಾನೇ ತನಗೆ ಬೇಕಾದ ಕೆಲಸಗಳ ಪಟ್ಟಿಯನ್ನು ಇಲ್ಲಿ ನಮೂದಿಸುತ್ತೆ, ಅದಕ್ಕೆ ತಕ್ಕಂತಹ ಜನರನ್ನು ಹುಡುಕುತ್ತೆ, ಅವರಿಗೆ ಕೆಲಸ ನೀಡುತ್ತೆ, ಆಮೇಲೆ ಪಾವತಿನೂ ಕೂಡ ಅದೇ ಮಾಡುತ್ತೆ, ನಿಮ್ಮ ಅಕೌಂಟ್ನಿಂದ ಹಣ ತೆಗೆದು. ಅಯ್ಯೋ ಎಲ್ಲ ಸರಿ, ಕೆಲಸ ಮಾಡಿಕೊಡೋಣ, ಆದರೆ ಕೂಲಿಗೆ ಯಾರನ್ನ ಕೇಳಬೇಕು, ಬಾಸ್ ಯಾರು, AI ಏಜೆಂಟೋ ಅಥವಾ ಅದನ್ನು ನಿರ್ಮಿಸಿದ ಮನುಷ್ಯರು ಗೊತ್ತಿಲ್ಲ. ನಿರ್ದಿಷ್ಟ ಕೆಲಸಗಳಿಗಾಗಿ ಈ ಏಜೆಂಟರನ್ನು ಮನುಷ್ಯರೇ ನಿರ್ಮಿಸಿರ್ತಾರೆ ಅನ್ನೋದು ನಿಜ. ಹಾಗೆ ತಮ್ಮ ಕೆಲಸ ಮಾಡುವಾಗ ಮನುಷ್ಯರಂತೆ ನಿರ್ವಹಿಸಬೇಕಾದ ಯಾವುದಾದ್ರೂ ಕೆಲಸ ಎದುರಾದರೆ AI ಏಜೆಂಟು ಆ ಕೆಲಸ ಮಾಡಿಕೊಡೋದಕ್ಕೆ ಮನುಷ್ಯರನ್ನು ನೇಮಿಸಿಕೊಳ್ಳುತ್ತೆ ಅಷ್ಟೇ. ಈ ತಮಾಷೆ ಅಲ್ಲ ತಾನೇ ಅಂದ್ರ? ಅಲ್ಲ, ಇದು ಸತ್ಯ. ಈ ತಾಣದಲ್ಲಿ ಈಗಾಗಲೇ 500,000 ಹೆಚ್ಚು ಜನ ನೋಂದಾಯಿಸಿಕೊಂಡಿದ್ದಾರಂತೆ. AI ಆದ್ರೇನು, ಮನುಷ್ಯರಾದ್ರೇನು, ಸಂಬಳ ಕೊಡೋ ಮಾಲೀಕರು ಬೇಕು ಅಷ್ಟೇ. ಫೋಟೋಗ್ರಾಫರ್ಗಳು, ಕಲಾವಿದರುಗಳು, ಸುಮ್ಮನೆ ಇರುವ ಸೋಮಾರಿಗಳು ಕೂಡ ಇಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಕೆಲವು ವಿಜ್ಞಾನಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅವರಿಗೆಲ್ಲ ಕೆಲಸ ಸಿಕ್ಕಿದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಹಾಗೆ ಕೆಲಸ ಗಿಟ್ಟಿಸಿಕೊಂಡು ಸಂಪಾದಿಸಿದವರ ಕೆಲವರ ಸುದ್ದಿನೂ ಇದೆ, ಜೊತೆಗೆ ಸಂಬಳದ ದರದ ಆಧಾರದ ಮೇಲೆ ಇಂತಿಂಥವ್ರ ರ್ಯಾಂಕು ಎಷ್ಟು ಅನ್ನೋ ಪಟ್ಟಿನೂ ಕೂಡ ಈ ಸೈಟು ಕೊಟ್ಟಿದೆ. ಹಾಂ, ಒಂದು ಎಚ್ಚರ, ಇಲ್ಲಿ ಡೊಂಗಿ ಮಾಲೀಕರು ಇರಬಹುದು. ಸ್ಪ್ಯಾಮ್ ಸಂದೇಶಗಳನ್ನು ಕಳಿಸುವಂತಹ ಬಾಟ್ಗಳು, ಅನವಶ್ಯಕ ಜಾಹೀರಾತು ಕಳಿಸುವಂತಹ ಬಾಟ್ಗಳಿಂದಲೂ ನಿಮಗೆ ಸಂದೇಶ ಬಂದಿರಬಹುದು, ಅದರಿಂದ ಎಚ್ಚರ ಇರಲಿ. ಹಾಂ, AI ಬಂದು ಕೆಲಸ ಹೋಯ್ತು ಅನ್ನೋದು, AI ಬಂದು ಕೆಲಸ ಕೊಡ್ತಿದೆ ಅನ್ನೋದು, ಒಟ್ಟಾರೆ ಹೊಸ ತಂತ್ರಜ್ಞಾನಗಳು ತರುವಂಥ ಅನುಕೂಲಗಳು ಯಾವುವು, ಸವಾಲುಗಳು ಯಾವುವು ಅಂತ ಹೇಳೋದು ಮನುಷ್ಯರಿಗಿರಲಿ AIಗೂ ಕೂಡ ಕಷ್ಟನೇ. ಚುಟುಕು ಚುರುಕು.
0: ಜಿರಲೆಯ ವ್ಯಾಲೆಂಟೈನ್ಸ್ ಡೇ. ಜಿರಲೆಗೆ ಪ್ರಿಯತಮೆಯ ಅಥವಾ ಪ್ರಿಯತಮನ ಹೆಸರಿಡುವವರನ್ನು ಏನೆನ್ನುತ್ತೀರಿ? ಪ್ರಿಯತಮೆಗೆ ಗುಲಾಬಿ, ನವಿಲು, ಕೋಗಿಲೆ, ಚಂದಿರನ ಹೆಸರಿಟ್ಟು ಕರೆಯುವುದನ್ನು ಕೇಳಿದ್ದೀವಿ. ಪ್ರಿಯತಮೆಯ ಹೆಸರನ್ನು ಜಿರಲೆಗೆ ಇಡುವುದು ಇದಕ್ಕೆ ಉಲ್ಟ. ಆದರೆ ಜಿರಲೆಗೆ ಇಡುವುದೇ? ಹೀಗೂ ಉಂಟಂತೆ. ನ್ಯೂಯಾರ್ಕಿನ ಪ್ರಾಣಿ ಸಂಗ್ರಹಾಲಯವೊಂದರಲ್ಲಿ ಪ್ರತಿ ವರ್ಷವೂ ವ್ಯಾಲೆಂಟೈನ್ ದಿನಾಚರಣೆಯಂದು ಹೀಗೆ ಜಿರಲೆಗಳಿಗೆ ತಮ್ಮ ಪ್ರಿಯರ ಹೆಸರನ್ನು ಇಡುವ ಹಬ್ಬವೇ ನಡೆಯುತ್ತದಂತೆ. ಜಿರಲೆಗೆ ಹೆಸರನ್ನು ಇಡಲು ಸಾವಿರಾರು ಜನರು ಕಾಸು ಕೊಟ್ಟು ಬರುವುದಷ್ಟೇ ಅಲ್ಲ, ಪ್ರಾಣಿ ಸಂಗ್ರಹಾಲಯದವರು ಸಂಗ್ರಹಿಸಿ ಇಟ್ಟಿರುವ ಅಂಗಾಯಿಗಾತ್ರದ ದೊಡ್ಡ ಜಿರಲೆಗಳಿಗೆ ತಮ್ಮ ಪ್ರೇಯಸಿ ಇಲ್ಲವೇ ಪ್ರಿಯತಮನ ಹೆಸರನ್ನು ಇಡುತ್ತಾರಂತೆ. ಅದಕ್ಕೆ ಕಾಸು ಕೂಡ ಕೊಡುತ್ತಾರಂತೆ. ಹಿಂದೊಮ್ಮೆ ಪ್ರಾಣಿ ಸಂಗ್ರಹಾಲಯದ ಆದಾಯ ಬಹಳ ಕಡಿಮೆಯಾಗಿದ್ದಾಗ ಹೀಗೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರಂತೆ. ಅಂದಿನಿಂದ ಪ್ರತಿ ವರ್ಷವೂ ಈ ಆಚರಣೆ ಹಬ್ಬದಂತೆಯೇ ನಡೆಯುತ್ತಿದೆ. ಕಳೆದ ವರ್ಷ ಹೀಗೆ ತಮ್ಮ ಪ್ರಿಯರ ಹೆಸರಿನಿಂದ ಜಿರಲೆಯನ್ನು ಕರೆಯುವುದಕ್ಕೆಂದೇ 6,000 ಜನ ಬಂದಿದ್ದರಂತೆ. ಬಹಳಷ್ಟು ಜನರಿಗೆ ಹೇಸಿಗೆ ಎನ್ನಿಸುವ ಜಿರಲೆಯನ್ನೇ ಪ್ರಿಯರ ಹೆಸರನ್ನು ಇಡಲು ಆಯ್ದುಕೊಂಡಿರಬೇಕಾದರೆ ವೈರ್ಯ ಹೆಸರನ್ನು ಇಡಲು ಯಾವ ಪ್ರಾಣಿಯನ್ನು ಆಯ್ದುಕೊಳ್ಳಬಹುದು ಆಲೋಚಿಸಿ. ಕ್ಷಿಪ್ರವಾಗಿ ಕ್ಷಯರೋಗವನ್ನು ಪತ್ತೆ ಮಾಡುವ ಹೊಸ ಕಿಟ್. ಹಲವು ಔಷಧಗಳಿಗೆ ರೋಧವನ್ನು ತೋರುವಂತಹ ಕ್ಷಯದ ರೋಗಾಣುಗಳನ್ನು ಕ್ಷಿಪ್ರವಾಗಿ ಪತ್ತೆ ಮಾಡಬಲ್ಲ ವಿಧಾನವೊಂದನ್ನು ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆ ಹಾಗೂ ನವದೆಹಲಿಯ ರಾಷ್ಟ್ರೀಯ ಕ್ಷಯ ಹಾಗೂ ಶ್ವಾಸರೋಗಗಳ ಸಂಶೋಧನಾಲಯದ ವಿಜ್ಞಾನಿಗಳು ರೂಪಿಸಿದ್ದಾರೆ. ಕ್ವಿಕ್ ಡಿಎನ್ಎ ಕಿಟ್ ಎನ್ನುವ ಈ ಕಿಟ್ ಇದೀಗ ಬಳಕೆಯಲ್ಲಿರುವ ರೋಗಾಣು ಪತ್ತೆ ವಿಧಾನಗಳಷ್ಟೇ ನಿಖರವಾಗಿ, ಆದರೆ ಕಡಿಮೆ ಸಮಯದಲ್ಲಿ ಹಲವು ಔಷಧಗಳಿಗೆ ನಿರೋಧ ತೋರುವ ಕ್ಷಯದ ರೋಗಾಣುಗಳನ್ನು ಪತ್ತೆ ಮಾಡುತ್ತದಷ್ಟೇ ಅಲ್ಲದೆ ಅನುಕೂಲವೂ ಹೆಚ್ಚು. ಏಕೆಂದರೆ ಇದರಲ್ಲಿ ಬಳಸುವ ವಿಶೇಷ ಫಿಲ್ಟರ್ ಕಾಗದದಿಂದಾಗಿ ರೋಗಿಯ ಉಗುಳಿನ ಮಾದರಿಗಳನ್ನು ಭಾರತದ ಬಿರುಬೇಸಿಗೆಯ ಉಷ್ಣತೆಯಲ್ಲಿಯೂ ಯಾವುದೇ ಶೀತಲೀಕರಣದ ಅಗತ್ಯವೂ ಇಲ್ಲದಂತೆ ಸಾಗಿಸಬಹುದಾಗಿದೆ. ಹೀಗಾಗಿ ದೂರ ದೂರದ ಗ್ರಾಮಗಳಲ್ಲಿನ ಜೀವಗಳ ರಕ್ಷಣೆಗೆ ಹೆಚ್ಚು ನೆರವಾಗಲಿದೆ. ಕ್ಷಯರೋಗದ ಬ್ಯಾಕ್ಟೀರಿಯಾಗಳನ್ನು ಸೋಸಿ ಹಿಡಿದಿಟ್ಟುಕೊಳ್ಳಬಲ್ಲ ಟ್ರಾನ್ಸ್ಫಿಲ್ಟರ್ ಎನ್ನುವ ಸೋಸು ಪೊರೆ ಈ ಕಿಟ್ನ ಪ್ರಧಾನ ಅಂಶವಾಗಿದ್ದು, ಸಾಗಾಟದ ವೇಳೆ ಉಗುಳಿನ ಮಾದರಿಯಿಂದ ಅಪಾಯವಾಗದಂತೆ ತಡೆಯುತ್ತದೆ. ರಕ್ತದ ಮಾದರಿಯನ್ನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿ ದೂರ ದೂರಕ್ಕೆ ಸಾಗಿಸಬಹುದು. ಸಾಧಾರಣವಾಗಿ ಕ್ಷಯರೋಗ ಪತ್ತೆಗೆ ರೋಗಿಗಳಿಂದ ಉಗುಳನ್ನು ಸಂಗ್ರಹಿಸಿ ಗಾಜಿನ ಪುಟ್ಟ ಕೊಳವೆಗಳಲ್ಲಿ ತುಂಬಿ ತಣಿಸಿದ ವಾತಾವರಣದಲ್ಲಿ ಅಥವಾ ರೆಫ್ರಿಜರೇಟರುಗಳಲ್ಲಿ ದೂರದ ಪ್ರಯೋಗಾಲಯಕ್ಕೆ ಸಾಗಿಸಲಾಗುತ್ತದೆ. ಈ ಟ್ರಾನ್ಸ್ಫಿಲ್ಟರು ಉಗುಳನ್ನು ಒಣಗಿಸಿ ಬ್ಯಾಕ್ಟೀರಿಯಾಗಳನ್ನು ಕಾಗದದಂತಹ ಫಿಲ್ಟರ್ನಲ್ಲಿ ಬಂಧಿಸಿಡಲು ನೆರವಾಗುತ್ತದೆ. ಈ ಹೊಸ ವಿಧಾನವನ್ನು ಪರೀಕ್ಷಿಸಲು ಸಂಶೋಧಕರು 1800ಕ್ಕೂ ಹೆಚ್ಚು ಜನರ ಉಗುಳನ್ನು ಬಳಸಿದರು. ರೋಗಿಯ ಉಗುಳಿನ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ನೀರಾಗಿಸಲಾಯಿತು. ಈ ನೀರಿನಂತಹ ದ್ರವವನ್ನು ಟ್ರಾನ್ಸ್ಫಿಲ್ಟರು ಇರುವ ಸಾಧನದ ಮೂಲಕ ಸೋಸಲಾಯಿತು. ದ್ರವವು ಸಾಧನದ ಮೂಲಕ ಸಾಗುವಾಗ ಸೂಕ್ಷ್ಮ ರಂಧ್ರಗಳಿರುವ ಬಲೆಯಂತಹ ಪೊರೆಯು ಕ್ಷಯರೋಗದ ಬ್ಯಾಕ್ಟೀರಿಯಾಗಳನ್ನು ಸೆರೆ ಹಿಡಿದು ದ್ರವವನ್ನಷ್ಟೇ ಹೊರಹೋಗುವಂತೆ ಮಾಡುತ್ತದೆ. ಅನಂತರ ಈ ಪೊರೆಗಳನ್ನು ಒಣಗಿಸಿ ಶುಚಿಗೊಳಿಸಲಾಗುತ್ತದೆ. ಇದು ಬ್ಯಾಕ್ಟೀರಿಯಾದ ಡಿಎನ್ಎಯನ್ನು ಪೊರೆಯಲ್ಲಿ ಬಂಧಿಸಿಡುತ್ತದೆ. ಅನಂತರ ಈ ಫಿಲ್ಟರುಗಳನ್ನು ಪುಟ್ಟ ಜಿಪ್ಲಾಕ್ ಚೀಲಗಳಲ್ಲಿ ಹಾಕಿ ಸಾಗಿಸಬಹುದು. ಈ ಟ್ರಾನ್ಸ್ಫಿಲ್ಟರುಗಳು ಬಾಳಿಕೆಯುಳ್ಳವು ಎಂದು ಸಂಶೋಧಕರು ಗುರುತಿಸಿದ್ದಾರೆ. ಪರೀಕ್ಷೆಯ ಸಮಯದಲ್ಲಿ ಈ ಪೊರೆಗಳನ್ನು 50°C ಹೆಚ್ಚಾದ ತಾಪಮಾನದಲ್ಲಿ 3-4 ವಾರಗಳವರೆಗೆ ಸಂಗ್ರಹಿಸಿ ಇಡಲಾಗಿತ್ತು. ಭಾರತದಲ್ಲಿ ಕಡುಬೇಸಿಗೆಯ ಸ್ಥಿತಿಯಂತಹ ಈ ಪರಿಸರವನ್ನು ತಾಳುಕೊಂಡ ಮಾದರಿಯಲ್ಲಿನ ಬ್ಯಾಕ್ಟೀರಿಯಾ ಡಿಎನ್ಎ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು. ಪೊರೆಯು ಬಂದು ತಲುಪಿದ ಕೂಡಲೇ ಪ್ರಯೋಗಾಲಯದಲ್ಲಿ ಅದನ್ನು ಸ್ಥಿರವಾದ ಆಮ್ಲೀಯತೆ ಇರುವ ಬಫರ್ ದ್ರಾವಣದಲ್ಲಿಟ್ಟು 80°C ಕಾಯಿಸಲಾಗುವುದು. ಇದರಿಂದ ಕ್ಷಯದ ಬ್ಯಾಕ್ಟೀರಿಯಾಗಳ ಕಠಿಣವಾದ ಹೊರಹೊದಕ್ಕೆ ಹರಿದು ಡಿಎನ್ಎ ಹೊರಬರುತ್ತದೆ. ಇದನ್ನು ಲೈನ್ ಪ್ರೋಬ್ ಅಸ್ಸೆ ಎನ್ನುವ ವಿಧಾನದಿಂದ ಅನಂತರ ವಿಶ್ಲೇಷಿಸಲಾಗುತ್ತದೆ. ಈ ವಿಧಾನವು ಬ್ಯಾಕ್ಟೀರಿಯಾದ ಡಿಎನ್ಎಯಲ್ಲಿರಬಹುದಾದ ವಿಶಿಷ್ಟ ವಿಕೃತಿಗಳನ್ನು ಗುರುತಿಸಬಲ್ಲದು. ಈ ವಿಕೃತಿಗಳು ಆ ನಿರ್ದಿಷ್ಟ ಬ್ಯಾಕ್ಟೀರಿಯಾ ತಳಿ ರಿಫಾಂಪಿಸಿನ್ ಅಥವಾ ಐಸೋನಿಯಾಸಿಡ್ನಂತಹ ಆಂಟಿಬಯೋಟಿಕ್ಕುಗಳಿಗೆ ರೋಧವನ್ನು ಬೆಳೆಸಿಕೊಂಡಿವೆ ಎನ್ನುವುದರ ಕುರುಹುಗಳು. ಸಾಮಾನ್ಯವಾಗಿ ಕ್ಷಯರೋಗದ ಮಾದರಿಯಿಂದ ಡಿಎನ್ಎಯನ್ನು 7 ಹಂತಗಳಿರುವ 1 ಗಂಟೆಯ ಶ್ರಮ ಅಗತ್ಯ. ಅಲ್ಲದೆ ಇದಕ್ಕಾಗಿ ಉಗುಳಿನ ಮಾದರಿಗಳನ್ನು ಮಂಜುಗಡ್ಡೆಯ ಮೇಲಿಟ್ಟು 48 ಗಂಟೆಯ ಒಳಗೆ ಪ್ರಯೋಗಾಲಯಕ್ಕೆ ಸಾಗಿಸಬೇಕು. ಡಿಎನ್ಎ ಹಾಳಾಗದಂತೆ ತಡೆಯಲು ಇದು ಅಗತ್ಯ. ಆದರೆ ಇದೀಗ ಕ್ವಿಕ್ ಡಿಎನ್ಎ ಕಿಟ್ ಇದೆಲ್ಲವನ್ನೂ 5 ನಿಮಿಷದಲ್ಲಿ ಮಾಡಬಹುದಾದ 1 ಹಂತದ ಕ್ರಿಯೆಯನ್ನಾಗಿಸಿದೆ. ಟ್ರಾನ್ಸ್ಫಿಲ್ಟರಿನ ಬಳಕೆಯಿಂದ ಕೋಣೆಯ ವಾತಾವರಣದಲ್ಲಿಯೂ ಮಾದರಿಗಳು ಹಲವು ವಾರಗಳ ಕಾಲ ಸ್ಥಿರವಾಗಿರಬಲ್ಲವು. ಇದು ವಿದ್ಯುಚ್ಛಕ್ತಿ ಸರಬರಾಜು ಇಲ್ಲದ ಅಥವಾ ಬಳುವುದೂರದ ಪ್ರದೇಶಗಳಿಗೆ ಸಾಗಿಸುವಾಗ ಉಂಟಾಗುವ ಸವಾಲುಗಳನ್ನು ನಿವಾರಿಸುತ್ತದೆ. ಈ ಸುಧಾರಿತ ಪರೀಕ್ಷೆಗಳು ಸಾಮಾನ್ಯವಾಗಿ ದುರ್ಲಭವರಿಗೂ ದೊರಕುವಂತೆ ಮಾಡುತ್ತದೆ. ಸಂಶೋಧಕರ ಪ್ರಕಾರ ಈ ಅಧ್ಯಯನವು ಸೋಂಕು ಖಚಿತವಾದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿರುವ ಮಾದರಿಗಳನ್ನು ಬಳಸಿದ್ದವು. ಆದರೆ ಸೋಂಕು ಇನ್ನೂ ಖಚಿತವಾಗಿಲ್ಲದ ಹಾಗೂ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವಿರಳವಾಗಿರುವ ಮಾದರಿಗಳಲ್ಲಿಯೂ ಈ ಪರೀಕ್ಷೆ ಫಲ ನೀಡುವುದೇ ಎನ್ನುವುದನ್ನು ಇನ್ನು ಮುಂದಷ್ಟೇ ಪರೀಕ್ಷಿಸಬೇಕಿದೆ. ಜೊತೆಗೆ ಈ ಪರೀಕ್ಷೆ ಬಹಳಷ್ಟು ಔಷಧ ರೋಧಕ ತಳಿಗಳಿಗೆ ನಿರ್ದುಷ್ಟವಾಗಿದ್ದರೂ ಐಎನ್ಎಚ್ಎ ಎನ್ನುವ ಒಂದು ಜೀನ್ ಇರುವುಗಳನ್ನು ಪತ್ತೆ ಮಾಡುವಷ್ಟು ಸೂಕ್ಷ್ಮವಿಲ್ಲಲ್ಲ. ಬಹುಶಃ ಅದಕ್ಕೆ ಬೇಕಾದ ಪರಿಸ್ಥಿತಿಗಳು ವಿಶಿಷ್ಟವಾಗಿದ್ದರಿಂದಲೋ ಅಥವಾ ಈ ವಿಕೃತಿಗಳೇ ಅಪರೂಪವಾಗಿದ್ದರಿಂದಲೋ ಹೀಗಾಗಿರಬಹುದು ಎನ್ನುವುದು ಸಂಶೋಧಕರ ಅನಿಸಿಕೆ. ಇಂತಹ ಸಂದರ್ಭದಲ್ಲಿ ಪರೀಕ್ಷೆ ನಡೆಸುವ ತಂತ್ರಿಗರಿಗೆ ಫಲವೇನೆನ್ನು ಖಚಿತವಾಗಿ ಹೇಳಲು ಕಷ್ಟವಾಗುತ್ತದೆ. ಅದೇನೇ ಇರಲಿ, ಕಠಿಣ ಸವಾಲೊಡ್ಡುವ ಪರಿಸ್ಥಿತಿಗಳಲ್ಲಿಯೂ ಸರಳವಾಗಿ ಪರೀಕ್ಷೆ ನಡೆಸಲು ಈ ತಂತ್ರ ನೆರವಾಗಿದೆ. ಪ್ರಪಂಚದಲ್ಲಿರುವ ಮಾರಕ ಸೋಂಕು ರೋಗಗಳಲ್ಲಿ ಕ್ಷಯವು ಪ್ರಧಾನವಾಗಿರುವುದು, ಇದರ ರೋಗಾಣುಗಳಲ್ಲಿ ಔಷಧ ರೋಧ ಹೆಚ್ಚಾಗುತ್ತಿರುವುದು ಜಾಗತಿಕವಾಗಿ ತುರ್ತು ಪರಿಸ್ಥಿತಿಯಂತಹ ಸ್ಥಿತಿಯನ್ನು ತಂದಿದೆ. ಭಾರತದಂತಹ ದೇಶಗಳಲ್ಲಿ ರೋಗದ ಮೊದಲ ಲಕ್ಷಣಗಳು ಕಂಡವಿಂದ ರೋಗವನ್ನು ಖಚಿತಪಡಿಸಿಕೊಂಡು ನಿರ್ದಿಷ್ಟ ಚಿಕಿತ್ಸೆಯನ್ನು ಆರಂಭಿಸುವ ನಡುವಿನ ಅವಧಿ ಬಹಳ ದೀರ್ಘ. ಮಾದರಿಗಳ ಸಾಗಾಟವನ್ನು ಸರಳಗೊಳಿಸುವ ಮೂಲಕ, ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸರಾಗಗೊಳಿಸುವ ಮೂಲಕ ಈ ಹೊಸ ಕಿಟ್ ಆ ಕೊರತೆಯನ್ನು ತುಂಬಲಿದೆ. ಈ ಸುದ್ದಿಯನ್ನು ರಿಸರ್ಚ್ ಮ್ಯಾಟರ್ಸ್ ಪ್ರಕಟಿಸಿದೆ.
1: ಚುಟುಕು ಚುರುಕು.
2: ಅತಿ ಉದ್ದದ ಮಂಜಿನ ಕೊರೆ. ಕೊಳವೆ ಬಾವಿ ಕೊರೆಯುವಾಗ ಹೊರಹೊಮ್ಮುನ ಮಣ್ಣು ಕಲ್ಲಿನ ಕೊರೆ ತುಂಡುಗಳು ಎಷ್ಟು ಉದ್ದ ಇರಬಹುದು? ಹೆಚ್ಚು ಎಂದರೆ ಒಂದೆರಡು ಮೊಳ ಇರಬಹುದು ಅಲ್ಲವೇ? ಆದರೆ ಇದೀಗ ಅಂಟಾರ್ಟಿಕಾದಲ್ಲಿ ಜಾರಿಯಲ್ಲಿರುವ ಸ್ವಾಯ್ಸ್ ಟು ಸಿ ಎನ್ನುವ ಯೋಜನೆ ಸಾಗರದ ತಳವನ್ನು ಕೊರೆದು 228 ಮೀಟರ್ ಉದ್ದ ಇರುವ ಮಂಜಿನ ಕೊರೆಯನ್ನು ಹೊರತೆಗೆದಿದೆಯಂತೆ. ಇದು ಬಹಳ ಆಳದಿಂದ ಎತ್ತಿದ ಕೊರೆಯಲ್ಲ. ಇದಕ್ಕೂ ಹಿಂದೆ ಸುಮಾರು 3 ಕಿಲೋಮೀಟರ್ ಆಳದಿಂದಲೂ ಕೊರೆಯನ್ನು ಕೊರೆಯಲಾಗಿತ್ತು. ಆದರೆ ಇದು ಒಂದಿಷ್ಟು ಚೂರಾಗದ ಇಡೀ ಕೊರೆ, ವಂದೇ ಭಾರತ್ ರೈಲಿನ ಅರ್ಧದಷ್ಟು ಉದ್ದದ ತುಣುಕಂತೆ. ಇದರ ಬುಡದಲ್ಲಿರುವ ಮಂಜು ಸುಮಾರು 2.5 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದ್ದು ಎಂದು ಅಂದಾಜಿಸಲಾಗಿದೆ. ಅಂದರೆ ಈ ಕೊರೆಯ ಬುಡದಲ್ಲಿನ ಮಂಜನ್ನು ಅಧ್ಯಯನ ಮಾಡಿದರೆ 2.5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ವಾತಾವರಣ ಹೇಗಿತ್ತು ಎಂದು ತಿಳಿಯುವುದು ಸಾಧ್ಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
2: ಬಣ್ಣದ ಜೀವ ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ. ಪ್ರಾಣಿಗಳ ಬಣ್ಣಗಳು ಸಂಚಿಕೆ ಎರಡು. ದೀರ್ಘಕಾಲದಿಂದ ಪ್ರಕೃತಿ ವಿಜ್ಞಾನಿಗಳಿಗೆ ಬಣ್ಣ ಜೀವಿಗಳ ವಿಶ್ವಾಸಾರ್ಹ ಮತ್ತು ವಿಶಿಷ್ಟ ಹಾಗೂ ಪ್ರಮುಖ ಗುಣವಿರಬಹುದು ಎಂದಾಗಲಿ ಅನಿಸಿರಲಿಲ್ಲ. ಬಣ್ಣಗಳಲ್ಲಿಯೇ ಅಸಂಖ್ಯ ವ್ಯತ್ಯಾಸಗಳು ಕಂಡಿದ್ದರಿಂದ ಈ ಭಾವನೆ ಬೆಳೆದಿತ್ತು. ಕರಿ ಹಕ್ಕಿಗಳಲ್ಲಿ ನವಿಲುಗಳಲ್ಲಿ ಕಾಣುವ ಬಿಳಿಯ ಹಕ್ಕಿಗಳು, ಕರಿ ಬಣ್ಣದ ಚಿರತೆ, ಬ್ಲೂಬೆಲ್ ಗಿಡಗಳಲ್ಲಿ ತೋರುವ ಬಿಳಿ ಹೂಗಳು, ಬಾಳೆಸೊಪ್ಪು ಅಥವಾ ಹಾಲು ಮನೆ ಎನ್ನುವ ಮಿಲ್ಕ್ವರ್ಟ್ ಗಿಡಗಳಲ್ಲಿ ಕಾಣುವ ಬಿಳಿ, ನೀಲಿ ಹಾಗೂ ಊದಾ ಬಣ್ಣಗಳಿಂದಾಗಿ ಬಣ್ಣವೆನ್ನುವುದು ಸ್ಥಿರವಾದ ಗುಣವಲ್ಲ ಎಂಬ ನಂಬಿಕೆ ಹುಟ್ಟಿತ್ತು. ಜೀವಿಯ ಗುಣವಾಗಿ ಬಣ್ಣ ಅಷ್ಟೇನು ಪ್ರಮುಖವಲ್ಲ, ಆಕಾರ ರಚನೆಯಂತಹ ಗುಣ ಅದಲ್ಲ ಎನ್ನಿಸಿತ್ತು. ಆದರೆ ಈಗ ಪ್ರಮಾಣ ಹೆಚ್ಚಿದ್ದರೂ ಈ ರೀತಿಯ ವೈವಿಧ್ಯಮಯವಾದ ಬಣ್ಣಗಳ ವಿದ್ಯಮಾನ ಬಣ್ಣಗಳು ವಿಶೇಷ ಸ್ಥಿರವಾದೊಂದು ಗುಣವೆಂಬುದು ನಂಬಿಕೆ. ಪ್ರಾಣಿಗಳು ಹಾಗೂ ಸಸ್ಯಗಳಲ್ಲಿ ಬಹಳಷ್ಟು ಪ್ರಭೇದಗಳ ಜೀವಿಗಳಲ್ಲಿಯೂ ಅದಕ್ಕೆ ವಿಶಿಷ್ಟವಾದ ಅತ್ಯಲ್ಪ ವ್ಯತ್ಯಾಸ ತೋರುವ ಬಣ್ಣಗಳಿವೆ ಎಂದು ತಿಳಿದಿದೆ. ಅತಿ ಪುಟ್ಟ ಚುಕ್ಕೆಯೂ ಕೂಡ ಆ ಪ್ರಭೇದದ ಲಕ್ಷಾಂತರ ಜೀವಿಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಬಯಲಲ್ಲಿ ಬೆಳೆಯುವ ಬಟರ್ ಕಪ್ಗಳೆಲ್ಲವೂ ಹಳದಿ ಹೂಗಳನ್ನು, ಗಸಗಸೆ ಕೆಂಪು ಹೂಗಳನ್ನು ತಳೆಯುತ್ತವೆ. ಚಿಟ್ಟೆಗಳು ಹಾಗೂ ಹಕ್ಕಿಗಳ ಮೈ ಮೇಲಿರುವ ಪ್ರತಿಯೊಂದು ಚುಕ್ಕೆ ಮತ್ತು ಪಟ್ಟೆಯ ಬಣ್ಣ ಅದೇ ಜಾತಿಯ ಸಾವಿರಾರು ಜೀವಿಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಯಾವುದೇ ಕುಲದ ಜೀವಿಗಳೆಲ್ಲದರಲ್ಲಿಯೂ ಒಂದೇ ಬಣ್ಣ ಇರುವುದು ಸಾಮಾನ್ಯ. ಜೊತೆಗೆ ಇಡೀ ಕುಲ ಇಲ್ಲವೇ ಪ್ರಭೇದದ ಜೀವಿಗಳ ಇತರೆ ಗುಂಪುಗಳಲ್ಲಿಯೂ ಬಣ್ಣ ಏಕತೆರನಾಗಿರುವುದನ್ನು ಕಾಣುತ್ತೇವೆ. ಜೆನಿಸ್ಟಾ ಕುಲದ ಎಲ್ಲ ಗಿಡಗಳ ಹೂಗಳೂ ಹಳದಿ, ಹಾಲವಾಣಗಳದ್ದು ಕೆಂಪು, ದುಂಬಿಗಳ ಕುಲಗಳೆಲ್ಲದರ ಜೀವಿಗಳು ಕರಿಬಣ್ಣದವು. ಡೆಂಡ್ರೋಕೆಲಾಪ್ಟಿ ಕುಲದ ಮರ ಹಕ್ಕಿಗಳೆಲ್ಲವೂ ಕಂದು ಬಣ್ಣದವು. ಹಾಗೆಯೇ ಚಿಟ್ಟಿಗಳಲ್ಲಿಯೂ ಲಿಕ್ಸೇನಾ ಕುಲದ ಪ್ರಭೇದಗಳೆಲ್ಲವೂ ಹೆಚ್ಚು ಕಡಿಮೆ ನೀಲಿ ಬಣ್ಣದವು. ಅದೇ ಪೊಂಶಿಯಾದ ಪ್ರಭೇದಗಳೆಲ್ಲವೂ ಅಚ್ಚ ಬಿಳಿ. ಕೆಲಿಡ್ರಿಯಾಗಳೆಲ್ಲವೂ ಹಳದಿಯೇ. ಜೀವಿ ಜಗತ್ತಿನ ಮೇಲೆ ಹೀಗೆ ಕಣ್ಣಾಡಿಸಿದರೂ ಬಣ್ಣ ಎನ್ನುವುದು ಮೇಲ್ನೋಟಕ್ಕೆ ತೋರುವಂತೆ ಅಸ್ಥಿರ ಅಥವಾ ಅಮುಖ್ಯವಾದಂತಹ ಗುಣವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನಷ್ಟು ಪರೀಕ್ಷಿಸಿದಾಗ ಪ್ರಕೃತಿಯಲ್ಲಿ ಬಣ್ಣಕ್ಕೇನೋ ಉದ್ದೇಶ ಇರಬೇಕು ಎನ್ನುವ ತೀರ್ಮಾನಕ್ಕೆ ಬರುತ್ತೇವೆ. ವೈವಿಧ್ಯ ಹಾಗೂ ಸೌಂದರ್ಯಗಳಿಗಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಬಣ್ಣದ ಕೆಲಸವೇನು ಎನ್ನುವುದು ನಮ್ಮ ಅಧ್ಯಯನಗಳ ಗುರಿಯಾದರೆ ಹಲವು ಗುಟ್ಟುಗಳು ಹೊರಬೀಳಬಹುದು. ಬಣ್ಣ ಏಕಿದೆ ಎನ್ನುವ ಬಗ್ಗೆ ಈಗಾಗಲೇ ಮಂಡನೆಯಾಗಿರುವ ವಾದಗಳನ್ನು ಪರಿಗಣಿಸಿದರೆ ಜೀವಿ ಜಗತ್ತಿನಲ್ಲಿರುವ ಬಣ್ಣದ ಕುರಿತಾದ ಅಸಂಖ್ಯ ಸಂಗತಿಗಳನ್ನು ಅರ್ಥವತ್ತಾಗಿ ವಿಂಗಡಿಸಬಹುದು. ಸೂರ್ಯನ ಬೆಳಕು ಹಾಗೂ ಶಾಖಗಳ ನೇರ ಪ್ರಭಾವದಿಂದಾಗಿ ಬಣ್ಣಗಳು ಹುಟ್ಟಿರಬೇಕು ಎನ್ನುವುದು ಜನಪ್ರಿಯವಾದ ಇಂತಹ ಒಂದು ವಾದ. ಬಹಳಷ್ಟು ಪ್ರಕೃತಿ ವಿಜ್ಞಾನಿಗಳು ಈಗಲೂ ಇದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪುತ್ತಾರೆ. ಉಷ್ಣ ಪ್ರದೇಶಗಳಲ್ಲಿರುವ ಅಸಂಖ್ಯ ಹಕ್ಕಿಗಳು, ಕೀಟಗಳು ಹಾಗೂ ಹೂಗಳ ಬಣ್ಣ ಗಾಢವಾಗಿರುವುದೇಕೆ ಎನ್ನುವುದನ್ನು ಇದು ವಿವರಿಸುತ್ತದೆ. ಆದರೆ ಇಲ್ಲಿಯೂ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತದೆ. ಒಟ್ಟಾರೆ ಜೀವಿ ಪ್ರಭೇದಗಳ ಸಂಖ್ಯೆಯನ್ನು ಹೋಲಿಸಿದರೆ ಉಷ್ಣ ಪ್ರದೇಶದ ಜೀವಿಗಳಲ್ಲಿ ಬಣ್ಣವು ಸಮಶೀತೋಷ್ಣ ಪ್ರದೇಶದಲ್ಲಿರುವವುಗಳಿಗಿಂತಲೂ ಹೆಚ್ಚಿದೆಯೇ? ಹಾಗೆ ನಮಗೆ ಅನ್ನಿಸಿದರೂ ಈ ನಿಯಮಕ್ಕೆ ಅಪವಾದವೆನ್ನಿಸುವ ಹಾಗೂ ಬಿಸಿಲು ಮತ್ತು ಶಾಖದ ಪ್ರಭಾವವಲ್ಲದೆ ಬೇರೆ ಕಾರಣಗಳು ಬಣ್ಣಗಳಿಗೆ ಇರಬಹುದು ಎಂದು ಕಾಣಿಸುವ ಸ್ಪಷ್ಟ ಉದಾಹರಣೆಗಳು ಇರಬಹುದೇ ಎಂದು ಪ್ರಶ್ನಿಸಬೇಕಾಗುತ್ತದೆ. ಇದು ಹೆಚ್ಚು ಮುಖ್ಯವಾಗಿದ್ದರಿಂದ ಸ್ವಲ್ಪ ವಿವರವಾಗಿಯೇ ಪ್ರಶ್ನಿಸಬೇಕಾಗುತ್ತದೆ. ಬಣ್ಣದ ಸಿರಿ ಇರುವ ಹಕ್ಕಿಗಳು ಹಾಗೂ ಚಿಟ್ಟೆಗಳ ಸಂಖ್ಯೆ ಉಷ್ಣ ಪ್ರದೇಶದಲ್ಲಿ ಸಮಶೀತೋಷ್ಣ ಹಾಗೂ ಶೀತ ಪ್ರದೇಶಗಳಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಎನ್ನುವುದು ನಿರ್ವಿವಾದವೇ. ಆದರೆ ಅಷ್ಟಕ್ಕೇ ಬಣ್ಣವಿರುವ ಜೀವಿಗಳ ಪ್ರಮಾಣ ಬಣ್ಣಗೇಡಿಗಳಿಗಿಂತಲೂ ಹೆಚ್ಚು ಎನ್ನುವುದನ್ನು ಖಚಿತವಾಗಿ ಹೇಳಲಾಗದು. ಉಷ್ಣ ಪ್ರದೇಶದಲ್ಲಿಯೂ ಬಹುತೇಕ ಪಕ್ಷಿಗಳು ಹಾಗೂ ಪ್ರಾಣಿಗಳ ಬಣ್ಣ ಮಸುಕಾಗಿಯೇ ಇರುತ್ತವೆ ಎಂದು ಪ್ರಕೃತಿ ವಿಜ್ಞಾನಿಗಳು ಪ್ರಾಣಿ ಸಂಗ್ರಾಹಕರಿಗೂ ಗೊತ್ತಿರುವ ಸಂಗತಿ. ನೂರಾರು ಪ್ರಭೇದಗಳಲ್ಲಿ ಯಾವುದರಲ್ಲಿಯೂ ಚಿಟಿಕೆಯಷ್ಟು ಹೊಳೆಯುವ ಬಣ್ಣ ತೋರದ ಜೀವಿ ಕುಟುಂಬಗಳಿವೆ. ಪೂರ್ವಾರ್ಧಗೋಳದಲ್ಲಿರುವ ಟಿಮಾಲಿಡೆ ಹಾಗೂ ಪಶ್ಚಿಮಾರ್ಧಗೋಳದಲ್ಲಿರುವ ಡೆಂಡ್ರೋಕೊಲಾಪ್ಟಿಡೆ ಇಂತಹ ಪಕ್ಷಿ ಕುಟುಂಬಗಳು. ಅಲ್ಲದೆ ಜಗತ್ತಿನ ಎಲ್ಲೆಡೆ ಹರಡಿರುವ ಕೆಲವು ಪಕ್ಷಿ ವರ್ಗಗಳ ಉಷ್ಣ ಪ್ರದೇಶದ ಪ್ರಭೇದಗಳ ಬಣ್ಣ ಸಮ ಶೀತೋಷ್ಣ ಪ್ರದೇಶದಲ್ಲಿರುವವುಗಳಿಗಿಂತಲೂ ಬಹಳವೇನು ವ್ಯತ್ಯಾಸವಿರುವುದಿಲ್ಲ. ಥ್ರಶ್, ರೆನ್ ಮೊದಲಾದ ಹಾಡು ಹಕ್ಕಿಗಳು, ನತ್ತಿಂಗ ಅಥವಾ ನೈಟ್ ಜಾರ್ ಗಿಡುಗಗಳು, ಗೌಜಲಕ್ಕಿ ಅಥವಾ ಗ್ರೌಸ್, ಗೊರವಗಳು ಹಾಗೂ ಸ್ನೈಪ್ ಅಥವಾ ಉಲ್ಲಂಕಿಗಳು ಇಂತಹ ಹಕ್ಕಿಗಳ ಗುಂಪುಗಳು. ಉಷ್ಣ ಪ್ರದೇಶದಲ್ಲಿನ ಬಿಸಿಲು ಹಾಗೂ ಶಾಖ ಬಣ್ಣವನ್ನು ಪ್ರಭಾವಿಸುತ್ತವೆ ಎನ್ನುವುದಾದರೆ ಆಕಾರ, ಗಾತ್ರ, ನೆಲೆ ಮುಂತಾದವುಗಳಲ್ಲಿ ವ್ಯತ್ಯಾಸವನ್ನು ತೋರುವ ಈ ಹಕ್ಕಿಗಳ ಬಣ್ಣಗಳು ಮಾತ್ರ ಉಷ್ಣ ಪ್ರದೇಶ ಹಾಗೂ ಶೀತ ಪ್ರದೇಶದಲ್ಲಿ ಬೇರೆಯಲ್ಲ ಎನ್ನುವುದು ಅಚ್ಚರಿ ತರುತ್ತದಷ್ಟೇ. ಉಷ್ಣ ಪ್ರದೇಶದಲ್ಲಿ ಕಾಣಿಸುವ ಪಿಟ್ಟ, ಹರಟೆಮಲ್ಲ, ಟೂಕನ್ನು ಹಾಗೂ ಕಾಕರ್ಣಿಗಳಂತಹ ಬಣ್ಣ ಬಣ್ಣದ ಹಕ್ಕಿಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ಅಥವಾ ಸಂಪೂರ್ಣವಾಗಿ ಉಷ್ಣ ಪ್ರದೇಶದ ವಾಸಿಗಳು. ಆದರೆ ಅಷ್ಟೇ ಪ್ರಮಾಣದಲ್ಲಿ ಮಂಕು ಬಣ್ಣದ ಹಕ್ಕಿ ವರ್ಗಗಳು, ಮಂಕು ಬಣ್ಣ ಹಾಗೂ ಬಣ್ಣ ಬಣ್ಣದ ಪ್ರಭೇದಗಳೆರಡೂ ಇರುವ ಗುಂಪುಗಳೂ ಇರುವುದರಿಂದ ಉಷ್ಣ ಪ್ರದೇಶದಲ್ಲಿನ ಉಗ್ರ ಬಿಸಿಲು ಹಾಗೂ ಶಾಖಕ್ಕೂ ಸಂಬಂಧವಿದೆ ಎನ್ನುವುದಕ್ಕೆ ಇದು ಬಲವಾದ ಪುರಾವೆ ಅಲ್ಲ. ಹಾಗೆಯೇ ಶೀತ ಮತ್ತು ಸಮಶೀತೋಷ್ಣ ಪ್ರದೇಶದಲ್ಲಿರುವ ಹಲವು ವರ್ಗಗಳಲ್ಲಿ ಉಷ್ಣ ಪ್ರದೇಶದ ಹಕ್ಕಿಗಳಿಗಿಂತಲೂ ಸುಂದರವಾದ ಬಣ್ಣವಿರುವ ಪ್ರಭೇದಗಳು ಹುಟ್ಟಿವೆ. ಆರ್ಕ್ಟಿಕ್ ಬಾತುಗಳು ಮತ್ತು ಜಲಪಕ್ಷಿಗಳು ಉಷ್ಣ ಪ್ರದೇಶದವುಗಳಿಗಿಂತಲೂ ಸುಂದರ. ಈ ವರ್ಗದ ಹಕ್ಕಿಗಳಲ್ಲಿ ಅಮೆರಿಕ ಖಂಡದ ಸಮಶೀತೋಷ್ಣ ಪ್ರದೇಶಗಳು ಹಾಗೂ ಉತ್ತರ ಚೀನಾದ ಶೀತ ಪ್ರದೇಶಗಳಲ್ಲಿರುವ ದೊಡ್ಡ ಬಾತುಗಳ ಬಣ್ಣ ಅತಿರಂಜನೀಯವಾದಂಥವು. ಉದ್ದನೆಯ ಬಾಲದ ಬಣ್ಣದ ಹಕ್ಕಿಯ ವರ್ಗವಾದ ಫೆಸೆಂಟುಗಳಲ್ಲಿ ಉತ್ತರ ಚೀನಾ ಹಾಗೂ ಮಂಗೋಲಿಯಾದಂತಹ ಶೀತ ಪ್ರದೇಶಗಳಲ್ಲಿರುವ ಗೋಲ್ಡ್ ಮತ್ತು ಸಿಲ್ವರ್ ಫೆಸೆಂಟುಗಳು ಹಾಗೂ ಈಶಾನ್ಯ ಹಿಮಾಲಯದಲ್ಲಿರುವ ಇಂಪೀರಿಯಲ್ ಪೆಸೆಂಟುಗಳು ಉಷ್ಣ ಪ್ರದೇಶದ ನವಿಲುಗಳು ಮತ್ತು ಏಷ್ಯಾದ ಫೈರ್ಬ್ಯಾಕ್ಡ್ ಪೆಸೆಂಟುಗಳಿಗಿಂತಲೂ ಅಮೋಘವಾಗಿವೆ. ಇದರೊಟ್ಟಿಗೆ ಇನ್ನೊಂದು ಸ್ವಾರಸ್ಯಕರ ವಿಷಯವೂ ಇದೆ. ಉಷ್ಣ ಪ್ರದೇಶದ ಬಣ್ಣ ಬಣ್ಣದ ಹಕ್ಕಿಗಳೆಲ್ಲವೂ ಬಹುತೇಕ ಸೂರ್ಯನ ಬೆಳಕು ಬೀಳದಂತೆ ತಡೆಯುವ ಕಾಡಿನ ವಾಸಿಗಳು. ಇವುಗಳಲ್ಲಿ ಬಹುತೇಕ ಸದಾ ಮೋಡಗಳಿಂದ ಆವೃತವಾಗಿರುವ ಭೂಮಧ್ಯ ರೇಖೆಯ ಆಸುಪಾಸಿನ ಪ್ರದೇಶಗಳಲ್ಲಿ ಯಥೇಚ್ಛವಾಗಿವೆ. ಬೆಳಕು ಹಾಗೂ ಶಾಖ ಯಥೇಚ್ಛವಾಗಿರುವ ಸಹಾರಾ ಹಾಗೂ ಇತರೆ ಮರುಭೂಮಿಗಳಲ್ಲಿ ಮಣ್ಣಿನಂತಹ ಮಂಕು ಬಣ್ಣದ ಪಕ್ಷಿಗಳೇ ಹೆಚ್ಚು. ಗ್ಯಾಲಪಗೋಸ್ ದ್ವೀಪಗಳಲ್ಲಿನ ಬಣ್ಣದ ಹಕ್ಕಿಗಳ ಕಥೆ ಇನ್ನೂ ಸ್ವಾರಸ್ಯಕರ. ಭೂಮಧ್ಯ ರೇಖೆ ಬಳಿಯೇ ದಕ್ಷಿಣ ಅಮೆರಿಕ ಖಂಡಕ್ಕೆ ಬಹಳ ನಿಕಟವಾಗಿರುವ ಈ ದ್ವೀಪಗಳಲ್ಲಿ ಇರುವ ಪಕ್ಷಿಗಳಲ್ಲಿ ಬಹುತೇಕ ಬಹುರಂಗಿಗಳಾದರೂ ಒಟ್ಟಾರೆ ದ್ವೀಪದ ಗಿಡಗಂಟಿಗಳ ಸ್ವರೂಪ ಎಷ್ಟರ ಮಟ್ಟಿಗೆ ಮಂಕು ಬಣ್ಣ ಎಂದರೆ ಡಾರ್ವಿನ್ನನಿಗೆ ಈ ಪ್ರದೇಶ ಪಟಗೋನಿಯಾದಂತಹ ಶೀತ ಹಾಗೂ ಬರಡು ಪ್ರದೇಶವನ್ನು ನೆನಪಿಸಿತ್ತಂತೆ.
3: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಭಾರತಿ ಹಾಗೂ ಜೆಮಿನಿ ಎಐ ಧ್ವನಿಗಳು.
4: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ನಮಸ್ಕಾರ.
5: ಬೆಳಗಾವಿಯಲ್ಲಿ ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತಾಹೆ. ತುಮಚಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚಾ ಆರೋಗ್ಯಾಚ್ಯಾ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08312 4862286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಗರ್ಭಾವಸ್ಥೆ ಅನ್ನುವುದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲೂ ಒಂದು ಅತ್ಯಂತ ಸಂಭ್ರಮದ ಮತ್ತು ಸಂವೇದನಾಶೀಲ ಹಂತ ಅಲ್ವಾ ಸ್ನೇಹಿತರೆ? ಆದರೆ ಈ ಸಮಯದಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಅವಳಿಗೆ ಅಷ್ಟೇ ಮುಖ್ಯವಾಗುತ್ತೆ. ಆತಂಕ, ಒತ್ತಡ, ಭಯ, ಅನಿಶ್ಚಿತತೆ ಇವುಗಳನ್ನ ಅನೇಕ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಹಾಗಿದ್ರೆ ಗರ್ಭಾವಸ್ಥೆಯ ಆತಂಕ ಅಂದ್ರೇನು, ಅದನ್ನು ಹೇಗೆ ಗುರುತಿಸಬಹುದು, ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಅದರ ಪರಿಣಾಮಗಳೇನು, ಈ ಎಲ್ಲ ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ. ಇವರು ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ, ಜೊತೆಗೆ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ
1: ನಮಸ್ಕಾರ ಮೇಡಮ್.
0: ಸರ್, ಈಗ ಗರ್ಭಾವಸ್ಥೆ ಅನ್ನುವುದು ಮಹಿಳೆಯ ಜೀವನದ ಒಂದು ಅತ್ಯಂತ ಒಂದು ವಿಶೇಷ ಹಂತ ಅಂತಾನೆ ಹೇಳಬಹುದು. ಈ ಸಂದರ್ಭದ ಆ ಒಂದು ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯ ಅಂದ್ರೆ ಏನು ಸರ್?
1: ಗರ್ಭಿಣಿ ಮಹಿಳೆಯ, ನೀವು ಹೇಳದಂಗೆ, ಗರ್ಭಾವಸ್ಥೆ ಅನ್ನೋದು ಬಹಳ ಒಂದು ಮುಖ್ಯವಾದಂತಹ ಘಟ್ಟ ಆಗ್ತದೆ ಒಬ್ಬ ಮಹಿಳೆಯ ಜೀವನದಲ್ಲಿ. ಈ ಒಂದು ಘಟ್ಟದಲ್ಲಿ ಆ ಮಹಿಳೆಗೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವ ನಾವು ಅರಿವು ಮಾಡಿಕೊಡ್ಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೆಲವೊಬ್ಬರಿಗೆ ಎದುರಾಗಬಹುದು. ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಂದ್ರೆ, ಆ ಒಂದು ಗರ್ಭಿಣಿ ಗರ್ಭಾವಸ್ಥೆ ವಹಿಸಿಕೊಂಡಾಗಿಂದ ಅವಳ ನಿದ್ರೆ, ಅವಳ ಹಸಿವು, ಅವಳ ಮನಸ್ಥಿತಿ ಒಟ್ಟಾರೆ ಹೆಂಗಿದೆ ಅನ್ನೋದ್ರ ಮೇಲೆ ಅವಳು ಮಾನಸಿಕವಾಗಿ ಆರೋಗ್ಯವಾಗಿದ್ದಾಳೋ ಇಲ್ಲೋ ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬಹುದಾಗ್ಯದ. ಸೊ ಒಂದು ಮಹಿಳೆ ಸರಿಯಾಗಿ ನಿದ್ರೆ ಮಾಡ್ತಿದ್ರೆ, ಅವಳ ಮನಸ್ಥಿತಿ ಶಾಂತವಾಗಿದ್ರೆ, ಮನಸ್ಸಿನಲ್ಲಿ ಯಾವುದೇ ಬೇಜಾರು, ಭಯ, ಖಿನ್ನತೆ, ದುಗುಡ ಅಥವಾ ಇನ್ನಿತರವಾದಂತಹ ಒಂದು ಮಾನಸಿಕ ತುಮುಲಗಳು ಅಥವಾ ಭಾವನಾತ್ಮಕ ತುಮುಲಗಳು ಇಲ್ಲ ಅಂತಂದಾಗ ನಾವು ಅವಳು ಆರೋಗ್ಯವಾಗಿದ್ದಾಳೆ ಅಂತ ಹೇಳಬಹುದು.
0: ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅನೇಕ ಗರ್ಭಿಣಿ ಮಹಿಳೆಯರು ಏನು ಅಂದ್ರೆ ಆತಂಕ ಮತ್ತೆ ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಸರ್?
1: ಇದಕ್ಕೆ ಕಾರಣಗಳು ಹಲವಾರು. ಜೈವಿಕ ಕಾರಣಗಳನ್ನಂತ ನಾವು ನೋಡಿದಾಗ, ಬಯೋಲಾಜಿಕಲ್ ರೀಸನ್ಸ್ ಅಂತ ನೋಡಿದಾಗ, ಆ ಒಂದು ಮಹಿಳೆಗೆ ಗರ್ಭಾವಸ್ಥೆಗೂ ಮುಂಚೆನೂ ಯಾವುದಾದ್ರೂ ಕಾರಣಕ್ಕೆ ಅವಳಿಗೆ ಒತ್ತಡ, ಖಿನ್ನತೆ, ಆತಂಕ ಅಂದ್ರೆ ನಾವು ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಈ ಸಿಂಪ್ಟಮ್ಸ್ ಅವಳಿಗೆ ಮೊದಲಿಂದನೂ ಇದ್ರೆ ಅದು ಗರ್ಭಾವಸ್ಥೆಯಲ್ಲಿ ಹೆಚ್ಚಿಗೆ ಕಂಡು ಬರಬಹುದು. ಅಂದ್ರೆ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳ ವ್ಯತ್ಯಯ ಆಗ್ತದೆ ಗರ್ಭಾವಸ್ಥೆ ಅಥವಾ ಡಿಲಿವರಿ ನಂತರ, ಬಾಣಂತನ ಅಂತ ನಾವು ಅಂತೀವಲ್ಲ. ಸೊ ಈ ಟೈಮಲ್ಲಿ ಒಬ್ಬ ಮಹಿಳೆಯ ಒಂದು ಶರೀರದಲ್ಲಿ ಹಾರ್ಮೋನ್ಗಳು ಏರ್ಪೇರ್ ಆಗೋದ್ರಿಂದ ಯಾರಿಗಾದ್ರೂ ಮುಂಚೆಯಿಂದನೇ ಕೆಲವೊಂದು ಮಾನಸಿಕ ಸಮಸ್ಯೆಗಳಿದ್ದರೆ ಅವರಿಗೆ ಈ ಸಮಯದಲ್ಲಿ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅಥವಾ ಆ ಮಹಿಳೆಯ ಒಂದು ವಂಶಾವಳಿಯಲ್ಲಿ, ಪರಿವಾರದಲ್ಲಿ ಯಾರಿಗಾದ್ರೂ ಗಾಬರಿ, ಆತಂಕ, ಖಿನ್ನತೆ, ಡಿಪ್ರೆಷನ್ ಈ ರೀತಿ ಸಮಸ್ಯೆಗಳಿದ್ರೆ, ಆ ಮಹಿಳೆಗೆ ಮುಂಚೆ ಯಾವುದೇ ಸಮಯದಲ್ಲಿ ಈ ರೀತಿ ಸಮಸ್ಯೆ ಇಲ್ಲದೆ ಇದ್ದಾಗ್ಯೂ ಕೂಡ ಗರ್ಭಿಣಿ ಆದ ನಂತರ ಕೆಲವೊಮ್ಮೆ ಅದು ಕಂಡು ಬರಬಹುದು. ಇದು ಬಯೋಲಾಜಿಕಲ್ ಜೈವಿಕ ಕಾರಣಗಳಾದವು. ಇನ್ನ ಸೋಷಿಯಲ್ ರೀಸನ್ಸ್ ಅಂತ ನಾವಂತೀವಿ, ಸಾಮಾಜಿಕ ಕಾರಣಗಳು. ಈಗ ಎಕ್ಸ್ಪೆಕ್ಟೇಷನ್, ಈಗ ಮೊದಲನೇ ಒಂದು ಪ್ರೆಗ್ನೆನ್ಸಿ ಅನ್ಕೊಳ್ರಿ, ಆ ಟೈಮಲ್ಲಿ ಮಗು ಹೆಂಗಿರುತ್ತೋ ಏನೋ, ಹೆಲ್ದಿಯಾಗಿ ಬೆಳೀತದೋ ಇಲ್ಲೋ, ಸರಿಯಾಗಿ ಎಲ್ಲ ಸುಸೂತ್ರವಾಗಿ ಡೆಲಿವರಿ ಆಗ್ತದೋ ಇಲ್ಲೋ, ಅದಕ್ಕೂ ಮುಖ್ಯವಾಗಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಗಂಡು ಮಗುನೇ ಬೇಕು, ಅತ್ತೆ ಅಥವಾ ಇನ್ನಿತರ ವ್ಯಕ್ತಿಗಳಿಂದ ಒಂದು ಡೈರೆಕ್ಟ್ ಆಗಿ ಹೇಳದಿದ್ರು ಇಂಡೈರೆಕ್ಟ್ ಆಗಿ ಆ ಮಹಿಳೆ ಮೇಲೆ ಒಂದು ಒತ್ತಡ ಇದ್ದೇ ಇರ್ತದೆ, ಒಂದು ಗಂಡು ಮಗನ ಹಡಿವ, ಗಂಡು ಮಗನ ತಾಯಿಯಾಗು. ಸೊ ಈ ರೀತಿ ಒಂದು ಒತ್ತಡ ಕೂಡ ಒಂದು ಕಾರಣ ಆಗಬಹುದು. ಇನ್ನು ಅವಳ ಒಂದು ಗಂಡನಿಂದ ಯಾವ ರೀತಿ ಸಪೋರ್ಟ್, ಅಂದ್ರೆ ಸಪೋರ್ಟ್ ಅಂದ್ರೆ ಕೇವಲ ಆರ್ಥಿಕವಾಗಿ ಸಪೋರ್ಟ್ ಮಾಡೋದಾಗ್ಲಿ, ಅವಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸ್ಕೊಳ್ಳೋದಷ್ಟೇ ಅಲ್ಲ, ಭಾವನಾತ್ಮಕವಾಗಿ ಎಮೋಷನಲಿ ಕೂಡ ಆ ಸಮಯದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಸಪೋರ್ಟ್, ಅವಳಿಗೆ ಅಂದ್ರೆ ಧೈರ್ಯ ತುಂಬೋದು, ಸಾಂತ್ವನ ಹೇಳೋದು, ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇದು ಕೆಲವೊಮ್ಮೆ ಕೊರತೆ ಇದರಲ್ಲಿ ಕಂಡು ಬಂದಾಗ, ಆ ರೀತಿ ಅವರ ಪತಿ ಆ ರೀತಿ ಸ್ಪಂದನೆ ಮಾಡದೇ ಇದ್ದಾಗ ಅದು ಕೂಡ ಒಂದು ಕಾರಣ ಆಗಬಹುದು. ಸೊ ಹೀಗೆ ಇದಕ್ಕೆ ಕಾರಣಗಳು ಹಲವಾರು ಅಂತ ನಾವು ಗುರುತಿಸಬಹುದು.
0: ಸರ್, ಇವಾಗ ತಾವು ಹೇಳ್ತಾ ಇದ್ದ ಒಬ್ಬ ಗರ್ಭಿಣಿ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂದ್ರೆ ಅವಳಿಗೆ ಭಾವನಾತ್ಮಕವಾಗಿಯೂ ಕೂಡ ಅವಳು ಸದೃಢವಾಗಿರ್ಬೇಕು ಅಂತ ತಾವು ಹೇಳಿದ್ರಿ. ಈಗ ಗರ್ಭಾವಸ್ಥೆಯ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಸಾಮಾನ್ಯವಾಗಿ ಭಾವನಾತ್ಮಕ ಬದಲಾವಣೆಗಳು ಯಾವ್ಯಾವು ಸರ್?
1: ಒಂದು, ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಮೂಡ್ ಸ್ವಿಂಗ್ಸ್ ಹೆಚ್ಚಾಗಬಹುದು. ಸಾಮಾನ್ಯವಾಗಿ ಅದು ಯಾವುದೇ ರೀತಿಯಾದ ರೋಗ ಅಂತ ಅನ್ಸ್ಕೊಳ್ದೇ ಇರ್ಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಅದು ಹೆಚ್ಚು ಆಗಿರ್ಲಿಕ್ಕಿಲ್ಲ, ಆದ್ರೂ ಕೂಡ ಸಣ್ಣ ಪುಟ್ಟ ಮೂಡ್ ಸ್ವಿಂಗ್ಸ್ ಗರ್ಭಾವಸ್ಥೆಯಲ್ಲಿ ಕಂಡು ಬರ್ತವೆ. ಸ್ವಲ್ಪ ನಿದ್ರೆ ಸಮಸ್ಯೆಗಳು ಕಂಡು ಬರಬಹುದು. ಅದಲ್ಲದೆ ಗರ್ಭಾವಸ್ಥೆಯಲ್ಲಿ ಗಾಬರಿ ರೋಗ, ಖಿನ್ನತೆ ರೋಗ ಡಿಪ್ರೆಷನ್ ಸಾಮಾನ್ಯವಾಗಿ ಕಂಡು ಬರ್ತವೆ. ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಬೈಪೋಲಾರ್ ಡಿಸಾರ್ಡರ್ ಯಾರದು ಅಂದರೆ ವಂಶಾವಳಿಯಲ್ಲಿ ಇದ್ದಾಗ ಅಂಥ ಒಂದು ಮಹಿಳೆಯಲ್ಲಿ ಬೈಪೋಲಾರ್ ಡಿಸಾರ್ಡರ್ನ ಮೊದಲ ಒಂದು ಲಕ್ಷಣಗಳು ಕೂಡ ಗರ್ಭಾವಸ್ಥೆಯಲ್ಲಿ ಕಂಡು ಬರಬಹುದು, ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡು ಬರಬಹುದು. ಇವು ಸಾಮಾನ್ಯವಾಗಿ ನಾವು ಗರ್ಭಾವಸ್ಥೆಯಲ್ಲಿ ನೋಡುವಂತಹ ಮಾನಸಿಕ ಸಮಸ್ಯೆಗಳು.
0: ಸರಿ, ಇವಾಗ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಗರ್ಭಿಣಿಯರು ಟೆನ್ಷನ್ ಮಾಡ್ಕೊಳ್ತಾರೆ, ಹಾಗಿದ್ರೆ ಇದು ಕೇವಲ ಟೆನ್ಷನ್ ಅಥವಾ ಇದು ಆತಂಕನ ಅನ್ನೋಷ್ಟು ಅನ್ನುವಂತ ಗೊಂದಲ ಇರುತ್ತೆ, ಅಂತ ಸಂದರ್ಭದಲ್ಲಿ ಆತಂಕದ ಲಕ್ಷಣಗಳು ಯಾವ ರೀತಿ ಇರುತ್ತೆ?
1: ಇದು ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ನೀವು ಕೇಳಿದ್ರಿ. ಯಾಕಂದ್ರೆ ನಾನು ಮೊದಲನೇ ಹೇಳ್ದಂಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ನಾವು ಟೆನ್ಷನ್ ಅಂತ ಏನು ಇವತ್ತು ಕರಿತೀವಲ್ಲ, ಎಲ್ಲರಿಗೂ ಇದ್ದೇ ಇರ್ತದೆ. ಅದಕ್ಕೆ ಕಾರಣಗಳನ್ನು ನಾ ಹೇಳಿದೆ. ಸೊ ಒಬ್ಬ ತಾಯಿಗೆ ತನ್ನ ಒಂದು ಮಗುವಿನ ಬಗ್ಗೆ ಕಾಳಜಿ ಇರಬಹುದು, ಅಥವಾ ಈಗ ಆಲ್ರೆಡಿ ಇರುವಂತಹ ಮಗುವಿನ ಕಾಳಜಿ ಸರಿಯಾಗಿ ಆಗ್ತಾ ಇಲ್ಲ, ನಾನು ಈಗ ಮಗುವಿಗೆ ಸರಿಯಾಗಿ ಆರೈಕೆ ಮಾಡ್ತಾ ಇಲ್ಲ, ಬೇರೆಯವರು ಅದಕ್ಕೆ ಟೈಮ್ ಟೈಮಿಗೆ ಉಣಿಸ್ತಾರೋ ತಿನ್ನಿಸ್ತಾರೋ, ಸೊ ಆ ಒಂದು ಕಾಳಜಿ ಇರಬಹುದು. ಈಗ ಹೊಟ್ಟೆಯಲ್ಲಿರುವಂತಹ ಮಗು ಸರಿಯಾಗಿ ಬೆಳೀತದನೋ ಇಲ್ಲೋ, ಅದ್ರ ಡೆಲಿವರಿ ಸರಿಯಾಗಿ ಆಗ್ತದನೋ ಇಲ್ಲೋ, ಆ ಒಂದು ಸೊ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟದ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಇದು ಒಂದು ಚಿಕಿತ್ಸೆ ಬೇಕಾಗಬಹುದಾದಂತಹ ರೋಗನೋ ಅಲ್ಲೋ ಅಂತ ಗುರುತು ಮಾಡ್ಕೊಳ್ಳಿಕ್ಕೆ ಅದು ಯಾವ ಮಟ್ಟಕ್ಕೆ ಆ ಮಹಿಳೆ ಮೇಲೆ ಪರಿಣಾಮ ಮಾಡ್ತಾ ಇದೆ, ಆ ಒಂದು ಟೆನ್ಷನ್ ಮಾನಸಿಕ ಒತ್ತಡ ಅನ್ನೋದು ಆ ಮಹಿಳೆಯ ಒಂದು ಪ್ರತಿಯೊಂದು ಜೀವನದ ಒಂದು ಆಯಾಮದಲ್ಲಿ ಹಂತದಲ್ಲಿ ಅವಳಿಗೆ ನಿದ್ದೆ ಕಡಿಮೆ ಆಗೋದಾಗಲಿ, ಹಸಿವು ಕಡಿಮೆ ಆಗೋದಾಗಲಿ, ಬೇರೆಯವರೊಂದಿಗೆ ಬೆರೆಯೋದು ಕಡಿಮೆ ಆಗೋದಾಗಲಿ, ತನ್ನ ಸೆಲ್ಫ್ ಕೇರ್, ಟೈಮ್ ಟೈಮ್ಗೆ ನಾವು ಗರ್ಭಿಣಿಯರು ಸರಿಯಾಗಿ ಊಟ ಮಾಡಬೇಕು, ಟೈಮ್ ಟೈಮ್ಗೆ ನ್ಯೂಟ್ರಿಷನ್ ಪೋಷಕಾಂಶಗಳ ಒಂದು ಸರಿಯಾಗಿ ಅವರು ತಗೋಬೇಕು, ಸೊ ಅದ್ರ ಮೇಲೂ ಕೂಡ ಪರಿಣಾಮ ಆಗ್ತಾ ಇರುವಾಗ ಅವಳ ಒಂದು ನಡವಳಿಕೆ ತುಂಬಾನೇ ಬಹಳ ಬದಲಾವಣೆಯಾಗಿ ಬೇರೆಯವರಿಗೂ ಕೂಡ ನೋಡಿದ ಕೂಡಲೇ ಇವಳಿಗೆ ಏನೋ ಪ್ರಾಬ್ಲಮ್ ಇದೆಯಪ್ಪ, ಏನಾದರೂ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಹಂತಕ್ಕೆ ಹೋದಾಗ ಮಾತ್ರ ಅದಕ್ಕೆ ನಾವು ರೋಗ ಡಿಸೀಸ್ ಅಂತೀವಿ. ಇಲ್ಲಾಂದರೆ ಆ ಹಂತಕ್ಕೆ ಹೋಗಿಲ್ಲ, ಸಣ್ಣ ಪುಟ್ಟ ಸ್ಟ್ರೆಸ್ ಇದ್ದಾಗ ಅದಕ್ಕೆ ನಾವು ರೋಗ ಅಥವಾ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನ್ನೋದಿಲ್ಲ.
0: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರಿಗ, ಈ ಗರ್ಭಾವಸ್ಥೆಯ ಆತಂಕ ಅನ್ನುವುದು ತಾಯಿ ಹಾಗೂ ಗರ್ಭದಲ್ಲಿರುವಂತಹ ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ.
2: ಈಗ ತಾಯಿಯ ಆರೋಗ್ಯಕ್ಕೆ ಬಂದರೆ, ಈಗ ದೇಹ ಮತ್ತು ಮನಸ್ಸು ಎರಡೂ ಒಂದಕ್ಕೊಂದು ನಾವು ಬೇರ್ಪಡಿಸಲಾಗದಂಥ ಒಂದು ಈ ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಹೇಳ್ಬೋದು. ದೇಹ ಆರೋಗ್ಯದಿಂದಿದ್ದರೆ ಮನಸ್ಸು ಆರೋಗ್ಯದಿಂದಿರ್ತದೆ, ಹಾಗೆ ಮನಸ್ಸು ಆರೋಗ್ಯದಿಂದಿದ್ದರೆ ದೇಹನೂ ಆರೋಗ್ಯದಿಂದಿರ್ತದೆ. ತಾಯಿಯ ಮನಸ್ಸು ಗರ್ಭಾವಸ್ಥೆಯಲ್ಲಿ ಅವಳ ಮನಸ್ಸು ಬಹಳ ಅದು ಆರೋಗ್ಯ ಕಳ್ಕೊಳ್ತು ಅಥವಾ ಬಹಳ ಅನಾರೋಗ್ಯಕ್ಕೆ ಒಳಗಾಯ್ತು ಅಂತಂದರೆ ಅದರಿಂದ ಅವಳ ಒಂದು ದೈಹಿಕ ಆರೋಗ್ಯ ಕೂಡ ಪರಿಣಾಮಕ್ಕೆ ಒಳಗಾಗ್ತದೆ. ಅವಳ ಒಂದು ಹಿಮೋಗ್ಲೋಬಿನ್ ಸ್ಟ್ರೆಸ್ಸಿಂದ ಅವಳ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗ್ಬೋದು, ಯಾಕಂದರೆ ಸರಿಯಾಗಿ ಊಟ ಮಾಡಲ್ಲ, ನ್ಯೂಟ್ರಿಷನ್ ಸರಿಯಾಗಿ ತೊಗೊಳ್ಳಲ್ಲ. ಈಗ ಗರ್ಭಿಣಿಯರಲ್ಲಿ ವೇಟ್ ಹೆಚ್ಚಾಗುತ್ತೆ, ನಾರ್ಮಲಿ ಕೂಡ ಎಲ್ಲರದು ವೇಟ್ ಹೆಚ್ಚಾಗಲೇಬೇಕು. ಆ ಒಂದು ಟೈಮಿಗೆ ಗರ್ಭಿಣಿಯ ತೂಕ ಎಷ್ಟು ಹೆಚ್ಚಾಗಬೇಕು ಅಷ್ಟು ಆಗ್ಲಿಕ್ಕಿಲ್ಲ, ಗರ್ಭಿಣಿ ಬಹಳ ಸೊರಗಿ ಹೋದಂಗೆ ಕಾಣಬಹುದು. ಅವಳ ನಿದ್ರೆ ಮೇಲೆ ಪರಿಣಾಮ ಬೀಳೋದ್ರಿಂದ ಅವಳ ಒಂದು ಗರ್ಭಿಣಿಯಲ್ಲಿ ಕೆಲವೊಬ್ಬರಿಗೆ ಶುಗರು ಮತ್ತೆ ಬಿ ಪಿ ಕೂಡ ಹೆಚ್ಚಾಗುವಂತಹ ಚಾನ್ಸ್ ಇರ್ತದೆ. ಗರ್ಭಿಣಿಯಲ್ಲಿ ಕೆಲವೊಮ್ಮೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್, ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೀವಿ, ಕೇವಲ ಗರ್ಭಿಣಿ ಇದ್ದಾಗ ಮಾತ್ರ ಶುಗರ್ ಮತ್ತೆ ಬಿ ಪಿ ಹೆಚ್ಚಾಗುವಂತಹ ಒಂದು ಕಂಡೀಷನ್ ಅದು ಕೂಡ ಬರಬಹುದು, ಯಾಕಂದ್ರೆ ಮನಸ್ಸು ಸಮಾಧಾನ ಇಲ್ಲದೆ ಇರೋ ಕಾರಣಕ್ಕೆ. ಇನ್ನು ಮಗುವಿನ ಬಗ್ಗೆ ಮಾತಾಡಿದ್ರೆ ಮಗುವಿನ ಬೆಳವಣಿಗೆ ಕೂಡ, ಈಗ ಮಗು ಪ್ರತಿ ತಿಂಗಳು ಕಳೆದಂತೆಲ್ಲ ಮಗುವಿನ ವೇಟ್ನಲ್ಲಿ ಬೆಳವಣಿಗೆ ಆಗಬೇಕು, ಮಗುವಿನ ಸೈಜಲ್ಲಿ ಬೆಳವಣಿಗೆ ಆಗಬೇಕು, ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಬೇಕು. ಅಂಗಾಂಗಗಳ ಬೆಳವಣಿಗೆ ಮೇಲೆ ವಿಶೇಷವಾದಂಥ ಪರಿಣಾಮ ಬೀಳದೇ ಇದ್ರೂ ಕೂಡ ಓವರ್ಆಲ್ ಮಗುವಿನ ವೇಟ್ ಇಂಪ್ರೂವ್ ಆಗಲಿಕ್ಕಿಲ್ಲ. ಆಮೇಲೆ ಡೆಲಿವರಿ ನಂತರ ಕೂಡ ಮಗುವಿನ ಮೇಲೆ ಸ್ವಲ್ಪ ಪರಿಣಾಮ ಇದ್ದೇ ಇರ್ತದೆ. ಮಗುವಿನ ಒಂದು ಡೆಲಿವರಿ ನಂತರ ಕೂಡ, ಹುಟ್ಟಿದ ನಂತರ ಕೂಡ ಮಗು ಅದರ ಒಂದು ಡೆವಲಪ್ಮೆಂಟ್ ಅಂತೀವಿ ನಾವು, ಮೈಲ್ ಸ್ಟೋನ್ಸ್ ಅಂತೀವಿ. ಸೊ ಮಗು ಗೋಣ್ ನಿಂದ್ರೋದು, ಮಗು ಸರಿಯೋದು, ಕೂಡೋದು, ನಿಂದ್ರೋದು, ನಡೆಯೋದು, ಅದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ.
1: ಸರಿ, ವಿಶೇಷವಾಗಿ ಮೊದಲ ಬಾರಿಗೆ ತಾಯಿ ಆಗ್ತಾ ಇರುವಂತಹ ಮಹಿಳೆಯರಲ್ಲಿ ಒಂದು ಆತಂಕ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಸರ್?
2: ಇದಕ್ಕೆ ಕಾರಣ, ಈಗ ಎರಡ್ ಮೂರ್ ಸರ್ತಿ ಪ್ರೆಗ್ನೆಂಟ್ ಆಗಿರುವಂತಹ ಒಬ್ಬ ಮಹಿಳೆಗೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಏನಾಗಲ್ಲ ಅವಳು ಅದನ್ನ ಅನುಭವಿಸ್ಬಿಟ್ಟಿರ್ತಾಳೆ. ಹಿಂಗಾಗಿ ಅಲ್ಲಿ ಸ್ವಲ್ಪ ಭಯ ಕಡಿಮೆ. ಮೊದಲನೇ ಸರ್ತಿ ಒಂದು ಗರ್ಭಿಣಿ ಆದಾಗ ಸಹಜವಾಗಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ಹೆಂಗಾಗುತ್ತೋ ಏನೋ, ಹೆರಿಗೆ ನೋವು ಅಂದ್ರೆ ಹೆಂಗಿರ್ತದೋ ಏನೋ. ಸೊ ಅಥವಾ ಪ್ರತಿ ಸರ್ತಿ ಡಾಕ್ಟರ್ ಹೋದಾಗ ಡಾಕ್ಟರ್ ಏನ್ ಹೇಳ್ತಾರೋ ಏನೋ, ಮಗು ಬೆಳವಣಿಗೆ ಸರಿಯಾಗಿ ಆಗ್ಯದೋ ಇಲ್ಲೋ ಅಂತ. ಸೊ ನ್ಯಾಚುರಲಿ ಅದು ಇರ್ತದೆ. ಫಸ್ಟ್ ಟೈಮ್ ಒಂದು ಪ್ರೆಗ್ನೆಂಟ್ ಆದವರಲ್ಲಿ ಸ್ವಲ್ಪ ಜಾಸ್ತಿ ಆಂಗ್ಸೈಟಿ ಇರುತ್ತೆ, ಯಾಕಂದ್ರೆ ಇದು ಮೊದಲನೇ ಅನುಭವ ಅವರಿಗೆ.
1: ಸರ್, ಇಂತಹ ಸಂದರ್ಭದಲ್ಲಿ ಕುಟುಂಬದವರ ಬೆಂಬಲ ಆಗಿರಬಹುದು, ಪತಿಯ ಬೆಂಬಲ ಎಷ್ಟು ಮುಖ್ಯವಾಗುತ್ತೆ ಸರ್?
2: ಬಹಳ ಇಂಪಾರ್ಟೆಂಟ್, ಪತಿಯ ಬೆಂಬಲ ಅಂಕರು ಬಹಳ ಇಂಪಾರ್ಟೆಂಟ್. ಸಂಶೋಧನೆಯಿಂದ ತಿಳಿದು ಬಂದಿರೋದು ಏನಂದ್ರೆ, ಪತಿಯ ಬೆಂಬಲ ಇಲ್ಲದೆ ಇದ್ದಾಗ ಅದು ಕೂಡ ಒಂದು ಕಾರಣ ಆಗುತ್ತೆ. ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಇದ್ದಾಗ ಅವಳ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಅನ್ನೋದು ಪತಿಯ ಬೆಂಬಲ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕುಟುಂಬದವ್ರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಅವಾಗವಾಗ ಕೆಲವೊಮ್ಮೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ನಾ ಹೇಳಿದ್ದೆ, ಆ ರೀತಿ ಮೂಡ್ ಸ್ವಿಂಗ್ಸ್ ಆದಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಾರ್ಮಲ್, ಇದು ಗರ್ಭಿಣಿಯರಲ್ಲಿ ಇದು ನಾರ್ಮಲ್ ಆಗಿ ಆಗುತ್ತೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಹೊರತು ಅದಕ್ಕೊಂದು ಬೇರೆ ಅರ್ಥ ಹಚ್ಚಿ ಮತ್ತೆ ಅವಳಿಗೆ ನೋವಾಗುವಂಗೆ ಮಾತಾಡಿ ಅಥವಾ ಅದು ಒಂದು ಜಗಳಕ್ಕೆ ಕಾರಣ ಆಗಿ ಆ ರೀತಿ ಆಗಬಾರ್ದು. ಎರಡನೇದು ಬಹಳ ಮುಖ್ಯವಾದಂತ ಅಂಶ ಅಂದ್ರೆ, ಹುಟ್ಟೋ ಮಗುವಿನ ಲಿಂಗ, ಅದು ಗಂಡೋ ಹೆಣ್ಣೋ ಅನ್ನೋದು ಅದು ದೇವರು ಮಾತ್ರ ನಿರ್ಧರಿಸಲಿಕ್ಕೆ ಸಾಧ್ಯ. ಸೊ ಅದನ್ನ ನಾವು ಆ ಒಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಅವಳ ಒಂದು ಮೇಲೆ ಹಾಕಿ, ಸೊ ಅವಳಿಗೆ ಒಂದು ಒತ್ತಡಕ್ಕೆ ನಾವು ಒಳಗೆ ಮಾಡ್ಬಾರ್ದು. ಎಷ್ಟೋ ಹೆಣ್ಮಕ್ಳಿಗೆ ಇದೇ ಟೆನ್ಷನ್ ಇರ್ತದೆ, ಮತ್ತೆ ಹೆಣ್ಣು ಹುಟ್ಟಿದ್ರೆ ಏನಂತಾರೋ ಏನು ಮನೆಯಲ್ಲಿ, ನಮ್ಮ ಅತ್ತೆ ಏನಂತಾಳೋ ಏನೋ, ನಮ್ಮ ಮನೆಯವರು ಏನಂತಾರೋ ಏನೋ, ಅವಳ ಕೈಯಲ್ಲಿಲ್ಲ. ಸೊ ಅದು ದೇವ್ರ ಕೈಯಲ್ಲಿ ಮಾತ್ರ ಇರೋದು, ಅದು ಯಾರ ಕೈಯಲ್ಲೂ ಇಲ್ಲ. ಸೊ ಅಂಥದನ್ನ ಅವಳ ಮೇಲೆ ಅದನ್ನ ನಾವು ಒತ್ತಡವನ್ನ ಹೇರ್ಬಾರ್ದು. ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ, ನಮಗೆ ಎರಡೂ ಅಷ್ಟೇ ನಮಗೆ ಮುಖ್ಯ. ಅದಕ್ಕೆ ನಾವು ನಿನ್ನನ್ನು ಹೊಣೆ ಮಾಡಲ್ಲ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್ ಅನ್ನ ನಾವು ತಾಯಿಗೆ ಕೊಡಬೇಕಾಗ್ತದೆ. ಸೊ ಹಿಂಗಾಗಿ ಒಂದು ಪರಿವಾರದ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯವಾಗಿರ್ತದೆ. ಸೊ ಗರ್ಭಿಣಿಯರು ಟೈಮ್ ಟೈಮಿಗೆ ವ್ಯಾಯಾಮ, ಟೈಮ್ ಟೈಮಿಗೆ ಆಹಾರ, ನಿದ್ರೆ ಇವೆಲ್ಲ ಆಗುವಂಗೆ ಅವರಿಗೆ ನಾವು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ.
1: ಸರಿ, ಈಗ ಗರ್ಭಿಣಿಯರು ದಿನನಿತ್ಯ ದಿನನಿತ್ಯದ ಜೀವನದಲ್ಲಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಾದ್ರೆ ಯಾವ ಒಂದು ಸರಳ ವಿಧಾನಗಳನ್ನ ಅವರು ಅನುಸರಿಸಬೇಕು ಅಂತ?
2: ಖಂಡಿತ. ಅದು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಇತ್ತೀಚೆಗೆ ನಾವು ಒಂದು ಮುಖ್ಯವಂತ ಅಂಶವನ್ನ ಹೇಳೋದು ಮರೆತೆ. ಇತ್ತೀಚೆಗೆ ವರ್ಕಿಂಗ್ ವುಮೆನ್, ಸೊ ಒಬ್ಬ ಮಹಿಳೆ ಮನೆಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ಹೊರಗಡೆ ಕೂಡ ಕೆಲಸ ಮಾಡಿಕೊಂಡು ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಈ ನಡುವೆ ಪ್ರೆಗ್ನೆನ್ಸಿ ಕೂಡ ಮ್ಯಾನೇಜ್ ಮಾಡಿಕೊಂಡು, ಸೊ ಅದು ಕೂಡ ಒಂದು ಮುಖ್ಯವಾದಂತಹ ಒಂದು ಕಾರಣ ಆಗ್ತದೆ ಸ್ಟ್ರೆಸ್ಸಿಗೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಕೇವಲ ಪರಿವಾರದವರಷ್ಟೇ ಅಲ್ಲದೆ ಅವಳ ಒಂದು ಸಹೋದ್ಯೋಗಿಗಳು ಕಲೀಗ್ಸ್ ಕೂಡ ಅವರ ಒಂದು ಸಪೋರ್ಟ್, ಅವರ ಒಂದು ಒಂದು ಪಾಸಿಟಿವ್ ಅಟಿಟ್ಯೂಡ್ ಕೂಡ ಬಹಳ ಮುಖ್ಯ ಅಂತ ನಾ ಹೇಳ್ತೇನೆ. ಸೊ ಈಗ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಬಹಳ ಮುಖ್ಯವಾದದ್ದು ವ್ಯಾಯಾಮ.

0: ಇದನ್ನು ಅಷ್ಟು ವ್ಯಾಯಾಮ ಮಾಡಿ ಪ್ರಾಣಾಯಾಮ ಕೂಡ ಇಲ್ಲಿ ಹೆಲ್ಪ್ ಆಗ್ತದೆ. ಅದರಿಂದ ಮನಸ್ಸು ಮತ್ತು ದೇಹ ಎರಡು ಅಂದ್ರೆ ಸಮಾಧಾನವಾಗಿರ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ನ್ಯೂಟ್ರಿಷಿಯಸ್ ಫುಡ್, ಅದು ಕೂಡ ನಮ್ಮ ಮನಸ್ಸನ್ನ ಒಂದು ಆರೋಗ್ಯಕರವಾಗಿ ಇಡ್ಲಿಕ್ಕೆ ಸಹಾಯ ಮಾಡ್ತದೆ. ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದು, ಎಷ್ಟೋ ಸರ್ತಿ ಒಬ್ಬ ಮಹಿಳೆ ತನ್ನ ಭಾವನೆಯನ್ನ ಯಾರ ಜೋಡಿ ಹಂಚ್ಕೊಳ್ಳಲ್ಲ, ತಾನು ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನ ನೋವುಗಳನ್ನ ಯಾರ ಜೋಡಿ ಹಂಚ್ಕೊಳ್ಳೋದಿಲ್ಲ. ಅದರಿಂದ ಅದು ಮನಸ್ಸಿನಲ್ಲೇ ಇನ್ನೂ ಹಂಗೆ ಹೆಚ್ಚಾಕೋತ ಹೋಗಿ ಒಂದ್ ಹಂತಕ್ಕೆ ಬಂದಾಗ ಅದು ಔಟ್ ಆಫ್ ಕಂಟ್ರೋಲ್ ಆಗ್ಬಹುದು. ಅದಕ್ಕೆ ನಮ್ಮ ಭಾವನೆಗಳನ್ನ, ನಮ್ಮ ಸಮಸ್ಯೆಗಳನ್ನ ಅದು ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಪತಿ ಆಗಿರಬಹುದು, ನಿಮ್ಮ ಅಕ್ಕ ತಂಗಿ ಆಗಿರಬಹುದು, ತಾಯಿ ಆಗಿರಬಹುದು, ಯಾರ ಜೊತೆಗೆ ಟೈಮ್ ಟೈಮಿಗೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ತೊಂದರೆಗಳಿದ್ರೆ ಅದನ್ನ ಹಂಚ್ಕೊಳ್ಳೋದು. ಇನ್ನು ಹಾಬೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು, ಅಂದ್ರೆ ಅದು ರಂಗೋಲಿ ಕಲಿಯೋದಾಗಿರ್ಬಹುದು, ಒಂದು ಹೊಸ ರೆಸಿಪಿ ಕಲಿಯೋದಾಗಿರ್ಬಹುದು, ಒಂದು ಮಗುವಿಗೆ ಸ್ವೆಟರ್ ಅಥವಾ ಹೆಣೆಯೋದಾಗಿರ್ಬಹುದು. ಸೊ ಹಾಬಿಗೆ ಒಂದು ಟೈಮ್ ಅನ್ನ ಒಂದು ಮೀಸಲಾಗಿಟ್ಟು ಅದನ್ನ ಅದರಲ್ಲಿ ಸ್ವಲ್ಪ ಟೈಮ್ ಅನ್ನ ನಾವು ಸ್ಪೆಂಡ್ ಮಾಡೋದು. ಸಾಧ್ಯವಾದಷ್ಟು ಮೊಬೈಲ್ ಅನ್ನ ಕಡಿಮೆ ಬಳಸೋದು, ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಮೊಬೈಲ್ ಎಲ್ಲರೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದಷ್ಟು ಮೊಬೈಲ್ಸ್ ಕಡಿಮೆ ಮಾಡೋದು. ಸೊ ಈ ರೀತಿಯಾದಂತಹ ಸರಳವಾದಂತಹ ಒಂದು ಅಂಶಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು.
1: ಸರ್, ಈಗ ತಾವು ತಿಳಿಸ್ತಾ ಇದ್ರಿ ವ್ಯಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಗರ್ಭಿಣಿಯ ಮಹಿಳೆಯರಲ್ಲಿ ಒಂದು ಮಾನಸಿಕ ಆರೋಗ್ಯವನ್ನ ಸುಧಾರಿಸಬಹುದು ಅಂತ, ಅದು ಯಾವ ರೀತಿ ಸಹಾಯ ಆಗುತ್ತೆ ಸರ್?
0: ಯಾಕಂದ್ರೆ ವ್ಯಾಯಾಮದಿಂದ ನಮ್ಮ ಶರೀರದಲ್ಲಿ ಈಗ ಸ್ಟ್ರೆಸ್ ಆದಾಗ ನಮ್ಮ ಶರೀರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಸ್ಟ್ರೆಸ್ ಹಾರ್ಮೋನ್ ಅಂತ ಅಂತೀವಿ ನಾವು, ಕಾರ್ಟಿಸಾಲ್ ಅಂತ ನಾವು ಅದಕ್ಕೆ ಅಂತೀವಿ. ಸೊ ಅತಿಯಾಗಿ ಒತ್ತಡದಿಂದ ಬಳಲುತ್ತಿರುವವರಲ್ಲಿ, ಸತತವಾಗಿ ಒತ್ತಡದಲ್ಲಿರುವವರಲ್ಲಿ ಈ ಕಾರ್ಟಿಸಾಲ್ ಹಾರ್ಮೋನು ಹೆಚ್ಚಾಗಿ ಕಂಡು ಬರ್ತದೆ ರಕ್ತದಲ್ಲಿ. ಸೊ ವ್ಯಾಯಾಮ ಮಾಡೋದ್ರಿಂದ ಈ ಕಾರ್ಟಿಸಾಲ್ ಹಾರ್ಮೋನ್ ಅನ್ನ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಈಗ ಒತ್ತಡ ಅಂದ್ರೇನು, ಸ್ಟ್ರೆಸ್ ಅಂದ್ರೇನು, ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತೀವಿ, ಅಂದ್ರೆ ಅದು ನಮ್ಮ ನರವ್ಯೂಹದ ಒಂದು ಅಂಗ. ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳ ಅತಿ ಉದ್ರೇಕ ಆದಾಗ ಅದರಿಂದನೇ ನಮಗೆ ಒಂದು ಗಾಬರಿ ಅನುಭವ ಆಗೋದು, ಎದೆ ಜಾಸ್ತಿ ಬಡ್ಕೊಳ್ಳೋದು, ಉಸಿರಾಟ ಹೆಚ್ಚು ಕಡಿಮೆ ಆದಂಗೆ ಆಗೋದು, ಹೊಟ್ಟೆಯಲ್ಲಿ ವಾಂತಿ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ನಾವು ಬಟರ್ಫ್ಲೈಸ್ ಇಂದ ಸ್ಟಮಕ್ ಅಂತೀವಲ್ಲ ಆ ರೀತಿ. ಸೊ ಈ ರೀತಿಯಾದಂತಹ ಒಂದು ನರವ್ಯೂಹದ ಅತಿ ಉದ್ರೇಕತನವನ್ನು ಕೂಡ ವ್ಯಾಯಾಮದಿಂದ ನಾವು ಕಡಿಮೆ ಮಾಡಬಹುದು. ಸೊ ಹೀಗೆ ವ್ಯಾಯಾಮ ಮಾಡೋದ್ರಿಂದ ನಮಗೆ ಬಿಪಿ ಮತ್ತು ಶುಗರ್ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಆಗೋದ್ರಿಂದ ದೈಹಿಕ ಆರೋಗ್ಯ ಕೂಡ ಮೇಂಟೈನ್ ಆಗ್ತದೆ, ಅದರಿಂದ ಮಾನಸಿಕ ಆರೋಗ್ಯ ತಪ್ಪೋದು ಕೂಡ ಸಾಧ್ಯ ಆಗ್ತದೆ. ಹಿಂಗೆ ನಾನಾ ಒಂದು ಕಾರಣಗಳಿಂದ ವ್ಯಾಯಾಮ ಹೆಲ್ಪ್ ಮಾಡ್ತದೆ.
1: ಸರ್, ಇನ್ನು ಈ ಸಮತೋಲನ ಪೌಷ್ಟಿಕ ಆಹಾರ ಅನ್ನುವಂಥದ್ದು ಗರ್ಭಿಣಿಯ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ?
0: ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಕೆಲವೊಂದು ವಿಟಾಮಿನ್ B12 ಬಹಳ ಮುಖ್ಯ ಮಾನಸಿಕ ಆರೋಗ್ಯಕ್ಕಾಗಿ. ಅದೇ ರೀತಿ ಈಗ ಸಾಮಾನ್ಯವಾಗಿ ಎಲ್ಲಾ ಪೋಷಕಾಂಶಗಳು ಕೂಡ, ಈಗ ಫಾರ್ ಎಕ್ಸಾಂಪಲ್ ಈಗ B12 ಮತ್ತು ಐರನ್ ಡೆಫಿಷಿಯನ್ಸಿಯಿಂದ ಅನಿಮಿ ಆಗುತ್ತೆ, ಅನಿಮಿ ಆಗೋದ್ರಿಂದ ಅವಳ ಒಂದು ಓವರ್ಆಲ್ ಫಿಸಿಕಲ್ ಎನರ್ಜಿ ಕಡಿಮೆ ಆಗುತ್ತೆ, ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. B12 ಕಡಿಮೆ ಆಗೋದ್ರಿಂದ ಡೈರೆಕ್ಟ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಸೊ ಅದರಿಂದ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ಅಟೆನ್ಷನ್ ಕಡಿಮೆ ಆಗೋದು, ಆಮೇಲೆ ಸ್ವಲ್ಪ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆದಂಗೆ ಆಗೋದು, ಆ ರೀತಿ ಆಗಬಹುದು. ಇನ್ನು ವಿಟಾಮಿನ್ ಡಿ, ಅದು ನಾವು ಆಹಾರದಲ್ಲಿ ಸಿಗಲ್ಲ, ಅದನ್ನ ನಾವು ಸೂರ್ಯಕಿರಣಗಳಿಂದ ಪಡಿತೀವಿ, ಅದು ಕೂಡ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಹೀಗಾಗಿ ನಾವು ಸರಿಯಾದಂಥ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರ್ತದೆ, ಅದಷ್ಟೇ ಅಲ್ಲದೆ ಮನಸ್ಸು ಕೂಡ ಆರೋಗ್ಯವಾಗಿರ್ತದೆ.
1: ಸರ್, ಇನ್ನು ಯಾವ ಒಂದು ಸಂದರ್ಭದಲ್ಲಿ ಗರ್ಭಿಣಿಯರು ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಮಾನಸಿಕ ಆರೋಗ್ಯ ತಜ್ಞರಲ್ಲಿ ತೋರಿಸಿ ಸಲಹೆಯನ್ನು ಪಡೆಯುವುದು ಅಗತ್ಯ ಆಗುತ್ತೆ ಅಂತ?
0: ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ನಾನು ಮುಂಚೆ ಹೇಳಿದೆ, ಈಗ ಸತತವಾಗಿ ನಿದ್ದೆ ಕಡಿಮೆ ಆಗ್ತಾ ಇದೆ, ಒಂದೋ ಎರಡೋ ದಿವಸ ಕಡಿಮೆ ಆಯ್ತು ಮತ್ತೆ ನಾರ್ಮಲ್ ಆಯ್ತು ಅಂದ್ರೆ ಅದು ಏನು ಬಹಳ ಅಂದ್ರೆ ಅದಕ್ಕೆ ಬಹಳ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸತತವಾಗಿ ನಿದ್ದೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ, ನಿದ್ದೆ ಆಗ್ತಾ ಇಲ್ಲ, ಸತತವಾಗಿ ಆ ಮಹಿಳೆ ಯಾವಾಗ್ಲೂ ಒಂದ್ ರೀತಿಯಾದಂತಹ ಆತಂಕ, ಕಾರಣ ಇಲ್ದೇನೆ, ಯಾವುದೇ ಕಾರಣ ಇಲ್ದೇನೆ ಆತಂಕಕ್ಕೆ ಒಳಗಾಗೋದು, ಗಾಬರಿ ಒಳಗಾಗೋದು, ಯಾವಾಗ್ಲೂ ಸತತವಾಗಿ ಬೇಜಾರಾಗಿ ಇರೋದು, ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು, ಅಂದ್ರೆ ಏನಾಗ್ತದೋ ಇಲ್ಲೋ, ನನ್ನ ಮಗುಗೆ ಏನಾದರೂ ಆಗಿಬಿಡ್ತದೋ ಏನೋ, ನನ್ನ ಮಗು ಬದುಕ್ತದೋ ಇಲ್ಲೋ, ಹೊಟ್ಟೆಯಲ್ಲಿ ಏನಾದರೂ ಆಗಿಬಿಡ್ತದೋ ಏನೋ, ಅಥವಾ ನಾನ್ ಬದುಕ್ತೀನೋ ಇಲ್ಲೋ, ಅಥವಾ ನಾನು ಬದುಕಲೇಬಾರ್ದು, ನಾ ಸಾಯ್ಬೇಕು, ನಾನು ಏನಾದರೂ ಮಾಡ್ಕೋಬೇಕು. ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಥಾಟ್ಸ್ ಬರ್ತಾವೆ ಕೆಲವೊಬ್ಬರಿಗೆ, ಬಹಳ ಅತಿಯಾದಂತಹ ಒಂದು ಡಿಪ್ರೆಷನ್ ಆದಾಗ, ಸೊ ಆತ್ಮಹತ್ಯೆ ವಿಚಾರ ಬಂದಾಗ, ಸೊ ಅವಳು ಊಟ ಕೂಡ ನಿರಾಕರಿಸಿ ನಾನು ಊಟವಲ್ಲೇ, ನಾನು ಏನೂ ಒಲ್ಲೇ ಅನ್ನುವಂತಹ ಸ್ಥಿತಿ ಬಂದಾಗ, ಸೊ ಆ ರೀತಿ ಒಂದು ಕಂಡೀಷನ್ನಲ್ಲಿ, ಆ ರೀತಿ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಅಂದ್ರೆ ಮನೋವೈದ್ಯರನ್ನ ಕಾಣೋದು ಒಳ್ಳೇದು ಅಂತ ನನಗನ್ನಿಸ್ತದೆ.
1: ಖಂಡಿತ ಸರ್. ಸ್ನೇಹಿತರೆ, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ.

0: ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರ್, ಇನ್ನು ಸಾಮಾನ್ಯ ಆತಂಕ ಮತ್ತು ಖಿನ್ನತೆ ಇವು ಎರಡರ ನಡುವಿನ ವ್ಯತ್ಯಾಸ?
1: ಆತಂಕ ಅಂತಂದ್ರೆ ಇದು ಅಂದ್ರೆ ಇವೆರಡು ಎಮೋಷನ್ಸ್ ಭಾವನೆಗಳಿವು. ಭಯ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಮುಂಚೆ ಏನ್ ಅನುಭವಿಸ್ತಾನಲ್ಲ, ಅಂದ್ರೆ ಈಗ ಅವನು ಹೋಗ್ತಿದ್ದಾನೆ ಈಗ ಎಕ್ಸಾಮ್ಗೆ, ಇನ್ನೊಂದು ಅರ್ಧ ತಾಸಲ್ಲಿ ಎಕ್ಸಾಮ್ ಶುರು ಆಗ್ತದೆ, ಅಥವಾ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ವೇಟ್ ಮಾಡ್ತಿದ್ದಾನೆ, ನೆಕ್ಸ್ಟ್ ಅವಂದೇ ಪಾಳೆ ಇದೆ ಒಳಗೆ ಅವನು ಹೋಗ್ಬೇಕು. ಸೊ ಆ ಟೈಮಲ್ಲಿ ನಮಗೇನು ಫೀಲ್ ಆಗುತ್ತಲ್ಲ, ಸೊ ಅದು ಆತಂಕ. ಆತಂಕ ಅಂದ್ರೆ ಅದು ಗಾಬರಿ, ಅಂದ್ರೆ ಎದೆ ಬಡಿತ ಹೆಚ್ಚಾಗೋದು, ತಲೆ ತಿರುಗಿದಂಗಾಗೋದು, ತಲೆ ಸುತ್ತಿ ಬಂದಂಗಾಗೋದು, ಹೊಟ್ಟೆಯಲ್ಲಿ ಏನೋ ಒಂಥರ ಕಲಿಸಿದಂಗಾಗೋದು, ಕೈ ನಡಗೋದು, ಸೊ ಏನೋ ಒಂದು ಅನಾಹುತ ಆಗ್ತದಪ್ಪ ಅನ್ನುವಂತ ಒಂದು ಫೀಲಿಂಗ್ ಬರೋದು. ಸೊ ಇದು ಆತಂಕ. ಸೊ ಇದು ನಾರ್ಮಲ್ ಆಗಿ ಎಲ್ಲರಲ್ಲೂ ಟೈಮ್ಗೆ ಅನುಸಾರವಾಗಿ ಆಗಿ ಆಗ್ತಿರ್ತದೆ. ಅಂದ್ರೆ ಎಕ್ಸಾಮ್ಗೆ ಹೋಗುವಾಗ ಬಹಳಷ್ಟು ಹುಡುಗರಿಗೆ ಆಗುತ್ತೆ, ನಾರ್ಮಲಿ ಆಗುತ್ತೆ. ಹಿಂಗೆ ಇದು ಎಲ್ಲರಲ್ಲೂ ಅವಾಗವಾಗ ಆಗ್ತದೆ, ಬಟ್ ಕಾರಣ ಇಲ್ಲದೆ ಸತತವಾಗಿ, ಯಾವಾಗೋ ಒಮ್ಮೆ ಒಂದು 5 ನಿಮಿಷ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ ಅಲ್ಲ, ಸತತವಾಗಿ ಈ ರೀತಿ ಆಗ್ತಾ ಇದ್ದಾಗ, ಯಾವುದೇ ಕಾರಣ ಇಲ್ಲದೆ ಆಗ್ತಾ ಇದ್ದಾಗ, ಅವಾಗ ಅದು ಆತಂಕದ ರೋಗ ಆಗ್ತದೆ, ಗಾಬರಿ ರೋಗ, ಆಂಗ್ಸೈಟಿ ಡಿಸಾರ್ಡರ್ ಆಗುತ್ತೆ. ಇನ್ನು ಸ್ಯಾಡ್ನೆಸ್ ಅಂತಂದ್ರೆ ಬೇಜಾರು. ನಾವೇನಾದ್ರೂ ಕಳ್ಕೊಂಡಾಗ, ನಮ್ಮ ಪ್ರೀತಿ ಪಾತ್ರರು ತೀರ್ಕೊಂಡಾಗ, ಅಥವಾ ನಾವೇನಾದ್ರೂ ಬಹಳ ಅಮೂಲ್ಯವಾದಂತನ್ನ ಕಳ್ಕೊಂಡಾಗ ನಮಗೇನು ಫೀಲಿಂಗ್ ಆಗುತ್ತಲ್ಲ, ಅದು ಬೇಜಾರು. ಸೊ ಅದು ಕೂಡ ಸಂದರ್ಭಕ್ಕನುಸಾರವಾಗಿ ನಾರ್ಮಲ್, ಎಲ್ಲರಿಗೂ ಆಗೇ ಆಗ್ತದೆ. ಬಟ್ ಅದು ಕೂಡ ಕಾರಣ ಇಲ್ಲದೆ, ಅಥವಾ ಕಾರಣ ಇದ್ದಾಗೂ ಕೂಡ ಡಿಸ್ಪ್ರಪೋರ್ಷನೇಟ್ಲಿ, ಅಂದ್ರೆ ಅದು ಸಂದರ್ಭ ಎಷ್ಟಾಗಬೇಕು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಬೇಜಾರಾಗ್ತಾ ಇದ್ದಾಗ, ಅಥವಾ ಅದು ಸತತವಾಗಿ ಆಗ್ತಾ ಇದ್ದಾಗ, ಅದರಿಂದ ಆ ವ್ಯಕ್ತಿಯ ಒಂದು ಜೀವನದ ಮೇಲೆ ಪರಿಣಾಮ ಆಗ್ತಾ ಇದ್ದಾಗ, ಅವಾಗ ಅದು ಡಿಪ್ರೆಷನ್ ಅಂತೀವಿ ನಾವು. ಸೊ ಇದು ವ್ಯತ್ಯಾಸ.
0: ಸರ್, ಇನ್ನು ನಮ್ಮ ಸಮಾಜದಲ್ಲಿ ಈ ಒಂದು ಗರ್ಭಾವಸ್ಥೆಯ ಮಾನಸಿಕ ಆರೋಗ್ಯದ ಕುರಿತು ಇನ್ನೂ ಇರುವಂತಹ ತಪ್ಪು ಕಲ್ಪನೆಗಳು,
1: ಸಾಕಷ್ಟು ತಪ್ಪು ಕಲ್ಪನೆಗಳವ. ಮೊದಲನೇದು ಸಾಕಷ್ಟು ಕಲ್ಚರಲ್ ಬಿಲೀಫ್ಸ್ ಅಂತೀವಿ ನಾವು. ಅಂದ್ರೆ ಒಂದು ಈಗ ಗರ್ಭಾವಸ್ಥೆಯಲ್ಲಿ ಎಷ್ಟೋ ಸರ್ತಿ ಅಂದ್ರೆ ಮಹಿಳೆಗೆ ಒಂದ್ ಸ್ವಲ್ಪ ಫ್ರೀಡಮ್ ಇರಲ್ಲ, ಅಂದ್ರೆ ಅವರಿಗೆ ಎಷ್ಟು ಇನ್ನೂ ಕೆಲವೊಂದ್ ಕಡೆ ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಕಮ್ಯುನಿಟಿಯಲ್ಲಿ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇರ್ತವೆ, ನೀವು ಹೊರಗಡೆ ಹೋಗ್ಬಾರ್ದು, ಅಥವಾ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ಸೊ ಅದರಿಂದ ಕೂಡ ಆ ಮಹಿಳೆಯ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬಹುದು. ಎರಡನೇದು ಈ ಗರ್ಭಾವಸ್ಥೆಯಲ್ಲಿ ಈ ರೀತಿ ಆದಾಗ, ಈ ಆತಂಕ, ಭಯ, ಖಿನ್ನತೆ, ಅದು ಕೆಲವೊಂದ್ಸರ್ತಿ ಬೈಪೋಲಾರ್ ಅಥವಾ ನಾವು ಸೈಕೋಸಿಸ್ ಅಂತೀವಿ, ಅಂದ್ರೆ ಅದರಲ್ಲಿ ಆ ಮಹಿಳೆಗೆ ಭ್ರಮೆ ಆಗ್ಲಿಕ್ಕೆ ಶುರು ಆಗ್ತದೆ, ಯಾರೋ ಬರ್ತಾರೆ, ಯಾರೋ ನನ್ಗೆ ಹೊಡಿತಾರೆ, ಕೊಲ್ತಾರೆ, ನನ್ನ ಮಗನ್ ಕಸ್ಕೊಂಡು ಹೋಗ್ತಾರೆ. ಸೊ ಗರ್ಭಾವಸ್ಥೆಯಲ್ಲಿ ಇರ್ಬಹುದು, ಅಥವಾ ಪ್ರೆಗ್ನೆ ಅಂದ್ರೆ ಡೆಲಿವರಿ ಆದ ನಂತರ ಇರ್ಬೋದು, ಹೆಚ್ಚಿಗೆ ಡೆಲಿವರಿ ಆದ ನಂತರ. ಸೊ ಆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತೀವಿ ನಾವು, ಅವಾಗ ಇದು ದೆವ್ವ ಭೂತ. ಸೊ ಆ ರೀತಿಯಾದಂತಹ ತಪ್ಪು ಕಲ್ಪನೆ. ಆಮೇಲೆ ಈಗ ಹೆಚ್ಚಿಗೆ ಬಾಣಂತಿರಲ್ಲಿ 4-5 ತಿಂಗಳ ಹೊರಗಡೆ ಹೋಗ್ಬಾರ್ದು, ಅಥವಾ ಆಹಾರದಲ್ಲೂ ಕೂಡ ಬಹಳ ರಿಸ್ಟ್ರಿಕ್ಷನ್ಸ್, ಇದನ್ನೇ ತಿನ್ಬೇಕು, ಇದನ್ನ ತಿನ್ಬಾರ್ದು. ಸೊ ಅದು ಒಳ್ಳೇದು ಕೂಡ, ಬಟ್ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ವರ್ಕಿಂಗ್ ಲೇಡೀಸ್, ವರ್ಕಿಂಗ್ ವುಮೆನ್, ಅವರಿಗೆ ಅದು ಅಷ್ಟಾಗಿ ಲೈಕ್ ಆಗ್ಲಿಕ್ಕಿಲ್ಲ. ಸೊ ಅಷ್ಟು ರಿಸ್ಟ್ರಿಕ್ಷನ್ ಕೆಲವೊಬ್ರು ಲೈಕ್ ಮಾಡ್ಲಿಕ್ಕಿಲ್ಲ, ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬಹುದು. ಸೊ ಇದು ಈ ಎಲ್ಲ ಒಂದು ತಪ್ಪು ಕಲ್ಪನೆಗಳನ್ನು ನಾವು ಅದನ್ನ ಗೆಲ್ಲಬೇಕು, ಅಥವಾ ಅದರಿಂದ ಹೊರಗೆ ಬರಬೇಕು.
0: ಸರ್, ಹೆರಿಗೆಯ ನಂತರವೂ ಕೂಡ ಒಬ್ಬ ಬಾಣಂತಿ ಸಾಕಷ್ಟು ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಾಳೆ ಅಂತ ತಾವು ಹೇಳಿದ್ರಿ, ಇದನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತ?
1: ಮೊದಲನೇದು ಗರ್ಭಾವಸ್ಥೆಯಿಂದನೇ ನಾವು ಇದನ್ನು ತಡೆಗಟ್ಟಬೇಕಾಗುತ್ತೆ. ಅಂದ್ರೆ ಗರ್ಭಾವಸ್ಥೆಯಿಂದನೇ ಅವಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು, ಈ ಮುಂಚೆ ನಾ ಹೇಳಿದಂಗೆ ಅವಳಿಗೆ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಅದನ್ನ ನಾವು ಮೇಂಟೈನ್ ಮಾಡೋದು, ಅವಳಿಗೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಅವಳು ಏನೇನು ಮಾಡ್ಬೇಕಲ್ಲ ಆ ಒಂದು ಕ್ರಮಗಳನ್ನ ಒಬ್ಬ ಮಹಿಳೆ ಅದನ್ನ ಫಾಲೋ ಮಾಡೋದು. ಸೊ ಇದು ಗರ್ಭಾವಸ್ಥೆಯಿಂದನೇ ಪ್ರಿವೆಂಟ್ ಆದ್ರೆ ಒಳ್ಳೇದು. ಸೊ ಅದಾದ ನಂತರ ಈಗ ಡೆಲಿವರಿ ನಂತರ ಕೂಡ ಎಷ್ಟೋ ಸರ್ತಿ ಕೆಲವೊಂದು ಇದಕ್ಕೆ ಕಾರಣಗಳಿರ್ತದೆ. ಈಗ ಹೆಣ್ಮಗು ಹುಟ್ಟಿತ್ತು, ಅವಾಗ ನಮ್ಮ ರಿಯಾಕ್ಷನ್ ಹೆಂಗಿರ್ತದೆ, ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಈಗ ಕೆಲವೊಮ್ಮೆ ಈಗ ಡೆಲಿವರಿ ನಂತರ ಸಾಕಷ್ಟು ನಾವು ರಿಸ್ಟ್ರಿಕ್ಷನ್ಸ್ ಅನ್ನ ಮಹಿಳೆಯಲ್ಲಿ ಹಾಕ್ತಿವಲ್ಲ, ಅದು ಮತ್ತೆ ಡೆಲಿವರಿ ನಂತರ ಕೂಡ ಒಂದು ಹಸ್ಬೆಂಡ್ ಸಪೋರ್ಟ್ ಯಾವ ರೀತಿ ಇರ್ತದೆ. ಸೊ ಇವೆಲ್ಲ ಒಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು.
0: ಸರ್, ಇನ್ನು ಕೊನೆಯದಾಗಿ ಕೆಎಲ್ಇ ವೇಣುಧ್ವನಿಯ ಮೂಲಕ ಗರ್ಭಿಣಿಯರಿಗೆ ಹಾಗೂ ಅವರ ಕುಟುಂಬದವರಿಗೆ ಒಂದು ಸಂದೇಶ ಅನ್ನೋದಾದ್ರೆ ಯಾವ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಗರ್ಭಿಣಿಯರ ದೈಹಿಕ ಆರೋಗ್ಯದ ಬಗ್ಗೆ ನಾವು ಬಹಳನೇ ಕಾಳಜಿ ವಹಿಸ್ತೀವಿ, ಆದರೆ ಅಷ್ಟೇ ಕಾಳಜಿ ಗರ್ಭಿಣಿಯರ ಮಾನಸಿಕ ಆರೋಗ್ಯದ ಬಗ್ಗೆನೂ ನಾವು ವಹಿಸಬೇಕಾಗ್ತದೆ. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಾನಸಿಕ ಏರುಪೇರುಗಳು, ಮೂಡ್ ಸ್ವಿಂಗ್ಸ್, ನಿದ್ರಾಹೀನತೆ, ಅಲ್ಪ ಮಟ್ಟದ ಒಂದು ಆಂಗ್ಸೈಟಿ, ಸ್ಟ್ರೆಸ್, ಇವುಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಅದಕ್ಕೆ ಅವಳಿಗೆ ಸಾಂತ್ವನ, ಒಂದು ಮಾನಸಿಕ ಒಂದು ಸಪೋರ್ಟ್ ಬಲ ತುಂಬೋದಾಗಲಿ, ಅವಳಿಗೆ ಅವಳ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಅವಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಇದನ್ನು ಅವಳ ಪರಿವಾರದವರು ಮಾಡಬೇಕಾಗುತ್ತೆ. ಇನ್ನು ಇದು ಅತಿ ಹೆಚ್ಚಾದಾಗ, ಅತಿಯಾದಾಗ, ಒಂದು ರೋಗ ಅನ್ನುವಂಥ ಮಟ್ಟಕ್ಕೆ ಬೆಳೆದಾಗ, ಆವಾಗ ಇದನ್ನು ಅನವಶ್ಯಕವಾಗಿ ಭೂತ ಪ್ರೇತ ಗಾಳಿ ಅಂತ ಸಮಯವನ್ನು ವ್ಯರ್ಥ ಮಾಡದೆ ಅಂಥ ಒಂದು ಮಹಿಳೆಗೆ ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆ ನಮ್ಮ ಪ್ರಭಾಕರ್ ಕೋರೆ ಹಾಸ್ಪಿಟಲ್ನಲ್ಲಿ ಮನೋವೈದ್ಯಕೀಯ ಒಂದು ವಿಭಾಗದಲ್ಲಿ ಲಭ್ಯವಿದೆ. ಹಿಂಗಾಗಿ ಇದರ ಒಂದು

0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಾಣಿಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Pharmacy College, Umbalgavi, 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 to 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 and 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: या पावसाळ्यात तुमची मुले वारंवार खोकला, सर्दी किंवा तापाने त्रस्त होत आहेत का? काळजी करू नका. केल आयुर्वेद रुग्णालय शहापूर बेळगाव यांच्या वतीने मुलांसाठी विशेष रोगप्रतिकारक शक्ती वाढवणारा मान्सून कवच कार्यक्रम आयोजित करण्यात आलाय. 1 ते 18 वर्ष वयोगटातील मुलांसाठी तयार करण्यात आलेला हा कार्यक्रम मुलांची रोगप्रतिकारक शक्ती नैसर्गिकरित्या वाढवण्यास मदत करतो. प्रत्येक मुलाची वैयक्तिक आरोग्य तपासणी, मुलाच्या प्रकृतीनुसार आयुर्वेदिक उपचार, पावसाळ्यात पचन संस्था आणि श्वसन संस्थेच्या आरोग्याची विशेष काळजी घेतली जाईल. कार्यक्रमाचा कालावधी 1 जुलै ते 31 जुलै 2026 पर्यंत असेल. अधिक माहितीसाठी संपर्क करा केले आयुर्वेदा हॉस्पिटल शहापूर बेळगाव, ओपीडी क्रमांक 10 आणि 11, मोबाईल नंबर 7978-644-281. चला उत्तम आरोग्य आणि आयुर्वेदाच्या सहवासात हा पावसाळा निरोगी बनवूया.

0: ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟಗಳ ನೂತನ ರಾಯಭಾರಿಗಳು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿ ರಸ್ತೆಗಳ ಸಂಸ್ಥೆ BRO ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ CBI ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ BRO ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 FIR ದಾಖಲಿಸಿಕೊಂಡಿದೆ. BRO ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ BRO ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLEBM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831 244 0322 or visit www.kletech.ac.in.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರಾತೀಲ 3000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831247139 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
0: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 to 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 and 11, ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM. ಕಳ್ಳ ಕುಳ್ಳ ಚಿತ್ರದ ಗೀತೆ ಇದು. ವಾಣಿ ಜೈರಾಮ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ.

ರೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ 1969 ಕಪ್ಪು ಬಿಳುಪು ಚಿತ್ರದ ಹಾಡು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು

ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ರಚಿಸಿರುವಂತಹ, ಜಿ ಕೆ ವೆಂಕಟೇಶ್ ಅವರ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ 100 ಕಣ್ಣು ಸಾಲದು ನಿನ್ನ ನೋಡಲು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಕಸ್ತೂರಿ ನಿವಾಸ ಚಿತ್ರದ ಗೀತೆಯಿದು. ಆಡೋಣ ನಾನು ನೀನು ನೋಡಿ ನಿನ್ನ ಅಂದ ಚಂದ

ಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಮಯೂರ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಅಭಿನಯಿಸಿದಂತಹ ಹಗಲು ಇರುಳು ನನಗೊಂದು ತೋರದಿಂದು

ಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂವು ಚಿತ್ರದ ಗೀತೆ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು. ಮೆಲ್ಲು ಸಿರೆ ಸವಿಗಾನ ಪರೋಪಕಾರಿ ಚಿತ್ರದ ಗೀತೆಯನ್ನ ಈಗ ಕೇಳಿ. ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ.

ಓಟ್ಪರ್ ಐಸ್ ಕ್ರೀಂ ಓಟು ಬೇಟೆಗೆ ಎಲ್ಲ ಪಾರ್ಟಿಗೂ ಉಪಯೋಗಿಸುವುದೇ ಈ ಐಸ್. ಹಚ್ಚಿ ಹಾಕಿಯ ಜಮಾನರ ಮಜ್ಜಿಗೆ ಎಲ್ಲ ಹಚ್ಚುವುದು ಈ ಐಸ್. ಮೂರನೇ ಮಡದಿ ಮೆಚ್ಚಬೇಕ ತಗ ಐಸ್. ಮೆತ್ತಗಿದನು ಉಪಯೋಗಿಸು, ಸಿಡುಕು ಗಂಡನ ನಗಿಸಿ ಒಡವೆಯ ಗಿಟ್ಟಿಸಬೇಕೇ. ಹ್ಞೂ ತಗೋ ಐಸ್.

ಕೋಪದಿಂದ ಅವನನ್ನು ಬಡಿಯಬೇಕು. ಫಟಾಫಟ್ ಫಟಾಫಟ್ ಫಟಾಫಟ್ ಫಟ್ ಚೆಲುವೆ ಗಮನವ ಸೆಳೆಯ ಮಾತಲ್ಲಿ ಸ್ವಲ್ಪ ಬಳಸಲೇಬೇಕು. ಎಲ್ಲೇ ಇರಲಿ ಜನಪ್ರಿಯತೆ ಗಳಿಸೆ ಈ ಐಸು ಹಚ್ಚಲೇಬೇಕು. ಸಾರಿ, ನಾನು ನಿಜ ಹೇಳ್ತಾ ಇದ್ದೀನಿ, ಈ ಐಸು ಹಚ್ಚೇ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು. ಮೆಲ್ಲು ಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1972 ತೆರೆ ಕಂಡಂತಹ ಹೃದಯ ಸಂಗಮ ಚಿತ್ರದ ಗೀತೆ ಇದು. ನಡೆ ನಡೆ ನಡೆ ನಡೆ ಮನವೇ ನಮ್ಮ ಜೀವ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ವೈಆರ್ ಸ್ವಾಮಿ ನಿರ್ದೇಶನದ 1969 ತೆರೆ ಕಂಡಂತಹ ಬಲೆರಾಜ ಚಿತ್ರದ ಗೀತೆ ನಾನೇ ಬಾಳಿನ ಜೋಕರ್ ನಾನೇ ಬಡವರ ಮೆಂಬರ್.

ಎದುರಾಳಿ ನಾನೇ ನಾನೇ ನಾನೇ ಬಾಳಿನ ಜೋಕರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರೋ ಭಲೆ ರಾಜ ನಾಳೆ ಊಟಕ್ಕೆ ಚಕ್ಕರ್ ನಾಳೆ ಊಟಕ್ಕೆ ಚಕ್ಕರ್.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಕೋಟಿಯ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.